ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇಂದು 1948 ಶಕವರ್ಷ ಆಷಾಢ ಮಾಸದ 23ನೇ ದಿನ, ಅಂದರೆ 2026ನೇ ಇಸ್ವಿ ಜುಲೈ ತಿಂಗಳ 14ನೇ ತಾರೀಕು ಮಂಗಳವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:34. ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಆತ್ಮೀಯ ಕೇಳುಗರಿಗೆ ಲತಾ ಕೀರ್ತಿ ಮಾಡುವ ನಮಸ್ಕಾರಗಳೊಂದಿಗೆ ಪ್ರೀತಿಯ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ದೇಶದ ಚಿಲ್ಲರೆ ಹಣದುಬ್ಬರ ಜೂನ್ ತಿಂಗಳಲ್ಲಿ ವಾರ್ಷಿಕ ಆಧಾರದಲ್ಲಿ %4.38 ಏರಿಕೆಯಾಗಿದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಧ್ಯಂತರ ಗುರಿ ಮಟ್ಟವನ್ನು ಮೀರಿದೆ. ಇದೇ 15ರಂದು ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ನದಿ ನೀರಿನ ಹೋರಾಟದ ರೂಪುರೇಷೆ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಭೆಯ ಬಳಿಕ ಕಾವೇರಿ ನೀರು ಹರಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬೆಂಗಳೂರು ನಗರದ ಸಂಚಾರ ದಟ್ಟಣೆ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿ ಸಾರ್ವಜನಿಕರಿಗೆ ಸುಗಮ ಹಾಗೂ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರದ ಎಲ್ಲ ಸಂಚಾರ ವಿಭಾಗದ DCPಗಳಿಗೆ ಸೂಚನೆ ನೀಡಿದ್ದಾರೆ.

ಉತ್ತರ ಹಾಗೂ ಕಲ್ಯಾಣ ಕರ್ನಾಟಕದ ಬೀದರ್, ರಾಯಚೂರು, ಚಿತ್ರದುರ್ಗ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಅಭಾವದಿಂದ ಬರಗಾಲ ಆವರಿಸಿದೆ. ಬರಪೀಡಿತ ಪ್ರದೇಶಗಳಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ರೈತರಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಜಕಾರ್ತದಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಮತ್ತು 23 ವರ್ಷದೊಳಗಿನ ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ಮುಂದುವರಿಸಿದ್ದು 23 ವರ್ಷದೊಳಗಿನ ವಿಭಾಗದಲ್ಲಿ 8 ಬಾಕ್ಸರ್ಗಳು ಫೈನಲ್ಗೆ ಪ್ರವೇಶಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ನಾಳೆ ನಡೆಯಲಿರುವ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ನಮಸ್ತೆ, ಶುಭೋದಯ. ಇದೀಗ ಇಂದಿನ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಡುವಂತಹ ಸಮಯ. 6:05 ನಾದೋಪಾಸನೆಯಲ್ಲಿ ಭಕ್ತಿಗೀತೆಗಳನ್ನ ಕೇಳಬಹುದು. ನಂತರ 7:15 ಶುಭೋದಯ ಕರ್ನಾಟಕದಲ್ಲಿ ಎಂದಿನಂತೆ ಕನ್ನಡ ರತ್ನಭಂಡಾರ ಭಾವಗೀತೆಗಳು. ನಂತರ ಚಲನಚಿತ್ರ ಗೀತೆಗಳನ್ನ ಕೇಳಬಹುದು. 9:00 ಇಂದಿನ ವಿಶೇಷ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳನ್ನ ಕೇಳಬಹುದು. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳಬಹುದು. 11:30 ಕೇಳಿ ಕಾರ್ಯಕ್ರಮ ಕಲಾಭಾರತಿ. 12:00 ಪ್ರದೇಶ ಸಮಾಚಾರವನ್ನ ಕೇಳಬಹುದು. 12:05 ಕರೆಗೊಂದು ಹಾಡು, ಕರೆಯ ಮೂಲಕ ನಿಮ್ಮ ನೆಚ್ಚಿನ ಗೀತೆಯನ್ನ ನಮ್ಮ ವಿವಿಧ ಭಾರತಿಯಲ್ಲಿ ಕೇಳಬಹುದು. 1:20 ಈ ದಿನದ ವಿಶೇಷ ರಸಪ್ರಶ್ನೆ. ನಂತರ 2:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 2:15 ಸ್ಪಂದನ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇದಾಗಿದೆ. 2:40 ಚಿತ್ರತಾಣ, ಒಂದೇ ಚಲನಚಿತ್ರದ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 3:00 ಹಿಂದಿ ಕಾರ್ಯಕ್ರಮ ಸಖಿ ಸಹೇಲಿ. 4:00 ಪರಿಮಳ ಕಾರ್ಯಕ್ರಮ ಕೇಳಬಹುದು. 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಮಧುರ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಣ್ಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ನಂತರ 5:45 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಮುಂದುವರೆಯಲಿದೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಚಾನ. 6:40 ಕೇಳಿ ಪ್ರದೇಶ ಸಮಾಚಾರ. 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಕೇಳಿ ಕಾರ್ಯಕ್ರಮ ನಿಮ್ಮ ಆಯ್ಕೆ. 9:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು. 9:15 ಹಿಂದಿ ಮೆಲೋಡೀಸ್, ಹಿಂದಿ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮ. 10:02 ಪ್ರೇಮ ನಿನಾದ. ಇದಾಗಿತ್ತು ನಮ್ಮ ಈ ದಿನದ ಕಾರ್ಯಕ್ರಮಗಳ ಪರಿಚಯ.

ನಮಸ್ತೆ, ಶುಭೋದಯ. ಎಲ್ಲ ಆತ್ಮೀಯ ಕೇಳುಗರಿಗೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೇವರು ನಮಗೆ ಕೊಡ್ತಾ ಇರೋದು ಬರೀ ಕಷ್ಟಗಳನ್ನಲ್ಲ, ನಮ್ಮನ್ನು ಕುಗ್ಗಿಸೋದಕ್ಕಲ್ಲ, ಅದರ ಬದಲಾಗಿ ನಮ್ಮಲ್ಲಿರುವಂತಹ ಧೈರ್ಯ ಮತ್ತು ತಾಳ್ಮೆಯನ್ನು ಪರಿಚಯಿಸೋದಕ್ಕೆ. ಅಂತಹ ಧೈರ್ಯದೊಂದಿಗೆ ಭಕ್ತಿಯೊಂದಿಗೆ ನಮ್ಮೆಲ್ಲರ ಜೀವನ ಸಾಗ್ತಾ ಇರಲಿ ಅಂತ ಹೇಳ್ತಾ ಮೊದಲಿಗೆ ಕೇಳಿ ಎಸ್ ಜಾನಕಿಯವರು ಧ್ವನಿಯಾಗಿರುವಂತಹ ಗೀತೆಗೆ, ಆರ್ ಎನ್ ಜೈಗೋಪಾಲ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಭಕ್ತಿಗೀತೆ.

ಶ್ರೀಮಂತಿಕೆ ಅಥವಾ ಅಧಿಕಾರದ ಹಮ್ಮು ಮನುಷ್ಯನನ್ನ ದಾರಿ ತಪ್ಪಿಸುತ್ತೆ. ಅದನ್ನ ಬಿಟ್ಟು ಸರಳವಾಗಿ ಬದುಕುವುದನ್ನ ಅಲ್ಲಮ ಪ್ರಭುಗಳು ಈ ರೀತಿ ಹೇಳಿದ್ದಾರೆ. ಧನವಿದ್ದ ತನಕ ಧರ್ಮವ ಮಾಡು, ಮನವಿದ್ದ ತನಕ ಹರಿಯ ಧ್ಯಾನಿಸು, ತನುವಿದ್ದ ತನಕ ಗುರುವ ಸೇವಿಸು, ಗುಹೇಶ್ವರನ ನಂಬು. ಅಂದ್ರೆ ಸಂಪತ್ತು ಶಾಶ್ವತವಲ್ಲ, ಶರೀರವು ನಶ್ವರ. ನಿನಗೆ ಅವಕಾಶ ಇರುವಾಗಲೇ ಒಳ್ಳೆಯ ಕೆಲಸಗಳನ್ನ ಮಾಡು. ತನು ಮನ ಧನಗಳನ್ನ ಸತ್ಕಾರ್ಯಕ್ಕೆ ಬಳಸೋದೇ ನಿಜವಾದ ಭಕ್ತಿ ಅಂತ ಹೇಳಿದ್ದಾರೆ. ಈಗ ಕೇಳಿ ರೋಹಿಣಿ ಮೋಹನ್ ಅವರ ಧ್ವನಿಯಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರ ಸಾಹಿತ್ಯ, ಇಂದು ವಿಶ್ವನಾಥ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈ ಕೋಪ ಅನ್ನೋದು ಮನುಷ್ಯನ ವಿವೇಚನೆಯನ್ನ ಯಾವ ರೀತಿ ಹಾಳು ಮಾಡುತ್ತೆ ಅನ್ನೋದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ತನಗಾದ ಕೋಪ ತನಗಲ್ಲದೆ ಹೆರರಿಗೆ ಒಡವೆ, ತನ್ನ ತನು ಹಿಂಸೆಯಲ್ಲದೆ ಹೆರರ ಹಿಂಸೆಯೇ. ಕೂಡಲ ಸಂಗಮ ದೇವ, ತನ್ನ ಮನದ ಕ್ರೋಧ ತನಗೇ ಹಾನಿ ಅಂತ ಹೇಳ್ತಾ, ನಮಗೆ ಬರುವಂತಹ ಕೋಪದಿಂದ ಮೊದಲು ನಷ್ಟವಾಗೋದು ನಮಗೆ ಹೊರತು ಎದುರಿಗೆ ಇರುವವರಿಗಲ್ಲ. ನಮ್ಮ ದೇಹ ಮತ್ತು ನಮ್ಮ ಮನಸ್ಸನ್ನು ಕೋಪ ಅನ್ನೋದು ಸುಟ್ಟಾಕತ್ತೆ. ಆದ್ದರಿಂದ ಶಾಂತತೆಯನ್ನು ಕಾಯ್ದುಕೊಳ್ಳೋದು ವ್ಯಕ್ತಿತ್ವದ ದೊಡ್ಡ ಲಕ್ಷಣ ಅಂತೆ. ಆ ರೀತಿಯ ಕೋಪವನ್ನು ಬಿಟ್ಟಂತಹ ಜೀವನ ನಮ್ಮದಾಗಲಿ ಅಂತ ಹೇಳ್ತಾ, ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕರಿ ಮುಗಿಲೆ ಕೇಶವು, ಸೂರ್ಯ ಚಂದ್ರರೆ ನಯನಗಳು, ಸುಳಿವ ಮಿಂಚುಗಳೇ ನಗೆಯು, ಸಿಡಿಲು ಗುಡುಗುಗಳೆಲ್ಲ ನೀನಾಡೋ ನುಡಿಯೋ, ಮೇರು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾತನೆಯ, ವೀರಾಂಜನೇಯ, ಮಾರುತಿರಾಯ,

ಸುಖ ಮತ್ತೆ ದುಃಖಗಳ ಸಮಚಿತ್ತವೇ ನೆಮ್ಮದಿ ಅನ್ನೋದನ್ನ ಡಿ ವಿಜಿ ಅವರು ತಮ್ಮ ಕಗ್ಗದಲ್ಲಿ ಈ ರೀತಿ ಹೇಳಿದ್ದಾರೆ. ಬಾಳಿಗೊಂದು ಕಲೆ ಇರಲಿ, ಮೇಲಕ್ಕೊಂದು ಗುರಿ ಇರಲಿ, ತಾಳಿಕೆಗೆ ತಾಳ್ಮೆ ಇರಲಿ ಬಾಳ ಪಯಣದಲ್ಲಿ, ಸೋಲಿಗೆ ಕುಗ್ಗದಿರು, ಗೆಲುವಿಗೆ ಬೀಗದಿರು, ಮೇಲೈಸುವುದು ಶಾಂತಿ ಮನಕ್ಕೆ ಮಂಕುತಿಮ್ಮ. ಅಂದ್ರೆ ಜೀವನವನ್ನ ಒಂದು ಕಲೆಯಂತೆ ಬದುಕು, ಉನ್ನತವಾದ ಗುರಿ ಇರಲಿ, ಕಷ್ಟದ ಸಮಯ ಬಂದಾಗ ತಾಳ್ಮೆಯನ್ನ ಕಳೆದುಕೊಳ್ಬೇಡ, ಸೋಲು ಎದುರಾದಾಗ ನಿರಾಶೆಗೊಳ್ಬೇಡ, ಗೆಲುವು ಸಿಕ್ಕಾಗ ಅಹಂಕಾರದಿಂದ ಬೀಗ್ಬೇಡ. ಇವೆರಡನ್ನ ಸಮನಾಗಿ ಸ್ವೀಕರಿಸಿದಾಗ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸುತ್ತಂತೆ. ಆ ನೆಮ್ಮದಿ ನಮ್ಮದಾಗ್ಲಿ ಅಂತ ಹೇಳ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಮನೋರಂಜನ್ ಪ್ರಭಾಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಸೆಯೇ ದುಃಖಕ್ಕೆ ಮೂಲ, ಹಾಗೆ ಸಂತೃಪ್ತಿಯೇ ನೆಮ್ಮದಿ ಅನ್ನೋದನ್ನು ಈ ರೀತಿ ಹೇಳಿದ್ದಾರೆ ಡಿ ವಿಜಿ ಅವರು. ಆಸೆಯನ್ನ ಬಿಡು, ಕೆರಿದು ಮಾಡಿಕೊಳ್ಳಬೇಕುಗಳ, ದಾಸನಾಗದಿರು ನೀನ್ ಒಡಲ ಹೊರೆಯೊಳು ಸಿಲುಕಿ, ಲೇಸು ಮಾಡುವುದೆಲ್ಲ ವಿಧಿಯೆನ್ನುತ್ತ ನಂಬಿರು ನೀನ್, ಶಾಂತಿ ನಿನಗಪ್ಪುದು ಕಾಣ್ ಮಂಕುತಿಮ್ಮ. ಅಂದ್ರೆ ನಿನ್ನ ಆಸೆಗಳನ್ನೆಲ್ಲ ಮಿತಗೊಳಿಸು, ಅನಗತ್ಯ ಬಯಕೆಗಳನ್ನೆಲ್ಲ ಕಡಿಮೆ ಮಾಡಿ ಹೊಟ್ಟೆ ಪಾಡಿನ ಚಿಂತೆಯಲ್ಲೇ ಮುಳುಗಿ ಅದಕ್ಕೆ ದಾಸನಾಗದೆ ಏನೇ ನಡೆದ್ರು ಅದು ವಿಧಿಯ ನಿಯಮ, ಒಳ್ಳೆಯದಕ್ಕೆ ನಡೀತಿದೆ ಅಂತ ನಂಬಿ ಮುಂದೆ ಸಾಗುವಾಗ ನಮ್ಮ ಮನಸ್ಸಿಗೆ ನಿಜವಾದಂತಹ ಶಾಂತಿ ಮತ್ತೆ ನೆಮ್ಮದಿ ಸಿಗುತ್ತಂತೆ. ಈಗ ಕೇಳಿ ಹಿರಣ್ಮಯಿ ಅವರ ಧ್ವನಿಯಲ್ಲಿ, ಬಸವೇಶ್ವರ ಅವರ ರಚನೆ, ಹಂಸಲೇಖ ಅವರ ಒಂದು ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಮಹಾವೀರ ಮಾಚಿದೇವ ಚಲನಚಿತ್ರದಿಂದ.

ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಭಕ್ತ ಕುಂಬಾರ ಚಲನಚಿತ್ರದಿಂದ ಕೇಳಿದ್ರಿ. ನಮ್ಮ ಮಾತು ಬಹಳ ಮುಖ್ಯವಾದದ್ದು ಜೀವನದಲ್ಲಿ. ಅಂತಹ ಮಾತಿನ ಬಗ್ಗೆ ಜೀಡರ ದಾಸಿಮಯ್ಯ ಅವರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಎಡೆಗೆ ಬಂದ ಕಡುಕೋಪವನ್ನು ತಡೆದವನೇ ಜ್ಞಾನಿ, ಬಿಟ್ಟ ಬಾಣವು

ಹಿಂತಿರುಗಿಸಬಹುದೇ? ಆಡಿದ ಮಾತನ್ನು ಮರಳಿ ತರಬಹುದೇ? ತಾಳ್ಮೆಯಿರದ ಒಡಲು ನೀರಿಲ್ಲದ ಕೆರೆ ಕಾಣ ರಾಮನಾಥ. ಅಂದರೆ ಸಿಟ್ಟು ಬಂದಾಗ ನಾವು ಆಡುವ ಮಾತುಗಳು ಬಿಟ್ಟ ಬಾಣದಂತೆ ಇರುತ್ತೆ, ಅವುಗಳನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ. ಕೋಪವನ್ನು ನಿಯಂತ್ರಿಸಿ ತಾಳ್ಮೆಯಿಂದ ಇರುವವನೇ ನಿಜವಾದ ಬುದ್ಧಿವಂತ ಅಂತೆ. ತಾಳ್ಮೆ ಇಲ್ಲದ ಜೀವನ ನೀರಿಲ್ಲದ ಕೆರೆಯಂತೆ ಒಣಗಿ ಹೋಗುತ್ತಂತೆ. ಈಗ ಕೇಳಿ ಮತ್ತೊಂದು ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ಪುರಂದರದಾಸರ ರಚನೆ, ಜಿ ಕೆ ವೆಂಕಟೇಶ್ವರ ಸಂಗೀತ ಸಂಯೋಜನೆ ಇದೆ. ಸತ್ಯನಾರಾಯಣ ಪೂಜಾಪಲ ಚಲನಚಿತ್ರದಿಂದ ಈ ಗೀತೆ.

ಕೆಜೆ ಜೇಸುದಾಸ್ ಅವರ ಧ್ವನಿಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಮಲಯ ಮಾರುತ ಚಲನಚಿತ್ರದಿಂದ ಕೇಳಿದ್ರೆ. ಬಡತನ ಎಂಬುದು ಕೇವಲ ಶರೀರಕ್ಕೆ ಇರಬಹುದೇ ಹೊರತು ದೃಢವಾದ ಮನಸ್ಸಿಗಲ್ಲ ಅಂಥೇಳಿ ಅದ್ಭುತವಾಗಿ ಆಯ್ದಕ್ಕಿ ಲಕ್ಕಮ್ಮ ಅವರು ತಮ್ಮ ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ, ಬೆಟ್ಟ ಬಲ್ಲಿ ತೆಂದಡೆ ಉಳಿಯ ಮುನೆಯಲ್ಲಿ ಬಡತನವಿದ್ದಡೆ ಒಡೆಯದೆ. ಘನಶಿವ ಭಕ್ತರಿಗೆ ಬಡತನವಿಲ್ಲ, ಸತ್ಯರಿಗೆ ದುಷ್ಕರ್ಮವಿಲ್ಲ. ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳನ್ನಕ್ಕ ಆರ ಹಂಗಿಲ್ಲ ಮಾರಯ್ಯ ಅಂತ ಹೇಳಿದ್ದಾರೆ. ಈಗ ಕೇಳಿ ಕೆಜೆ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ ಭಕ್ತ ಜ್ಞಾನದೇವ ಚಲನಚಿತ್ರದಿಂದ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಕಲ್ಲರಳಿ ಹೂವಾಗಿ ಚಲನಚಿತ್ರದಿಂದ ಹೇಮಂತ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿದ್ದಂತಹ ಗೀತೆನ ಕೇಳಿದ್ರಿ. ಬಾಹ್ಯ ಸೌಂದರ್ಯ ಮತ್ತು ಆಡಂಬರಗಳಿಗಿಂತ ಒಳಗಿನ ಅರಿವು ಮುಖ್ಯ ಅಂತ ನಮ್ಮ ಅಕ್ಕ ಮಹಾದೇವಿಯವರು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆ ಬಾವಿ ಹಳ್ಳಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನನಗುಂಟು ಅಂತ ಹೇಳಿದ್ದಾರೆ. ನಮ್ಮ ಆತ್ಮರಂಗದ ಒಂದು ಏನು ಸೌಂದರ್ಯ ಸದಾ ನಮ್ಮದಾಗಿರಲಿ ಅಂತ ಹೇಳ್ತಾ, ಜೀವನದಲ್ಲಿ ಸುಖ ಶಾಂತಿ ನೆಲೆಸಿರಲಿ ಅಂತ ಹೇಳ್ತಾ ಈ ದಿನದ ನಮ್ಮ ನಾದೋಪಾಸನೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಚಿತ್ರ ಅವರ ಧ್ವನಿಯಲ್ಲಿ ತನನಂ ತನ್ನಂ ಚಲನಚಿತ್ರದಿಂದ ಕೆ ಕಲ್ಯಾಣ್ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ. ಎಲ್ಲ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು.

0: ಸಮಯ ಆಗ್ತಿದೆ 7 ಗಂಟೆ. ಈಗ ಕೇಳಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಈ ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ಅವಧಿಯಲ್ಲಿ ಭಾರತದ ಒಟ್ಟು ರಫ್ತು ಮೌಲ್ಯ 232 ಶತಕೋಟಿ ಅಮೆರಿಕನ್ ಡಾಲರ್ಗಿಂತ ಹೆಚ್ಚಾಗಿದ್ದು, ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 11.37% ಬೆಳವಣಿಗೆ ದಾಖಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಜಪಾನ್ ಮುಕ್ತ ಸಂಚಾರಕ್ಕೆ ಅವಕಾಶವಿರುವ ಹಾಗೂ ನಿಯಮಾಧಾರಿತ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ಉತ್ತೇಜಿಸುವ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸುವ ಮತ್ತು ಅದಕ್ಕೊಂದು ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ರಾಷ್ಟ್ರೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದ್ದು, ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ರಾಜ್ಯದ ಮುಜರಾಯಿ ದೇವಾಲಯಗಳಲ್ಲಿ ಹುಂಡಿ ಹಣ ಎಣಿಕೆಗೆ ಸರ್ಕಾರ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಾಠಾರಿಯಾ ಹುಂಡಿ ನಗದು ಚಿನ್ನ ಬೆಳ್ಳಿ ಭದ್ರತೆಗೆ ಸಂಬಂಧಿಸಿದಂತೆ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೊಳಿಸಿ ಅಧಿಸೂಚನೆ ಹೊರಡಿಸಲಾಗಿದ್ದು, ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಡಾಕ್ಟರ್ ಮಂಜುಳಾ ಎಂಎನ್ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇದೇ ಗುರುವಾರ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಹಾಗೂ ಅರ್ಜೆಂಟೀನಾ ತಂಡಗಳು ಸೆಣಸಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ

0: ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗ್ತದೆ ಇನ್ನೇನು 7:05. ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಅಧಿವೇಶನ ಮುಂದಿನ ತಿಂಗಳು ಆಗಸ್ಟ್ 6ರಿಂದ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದಾರೆ. ನಾಳೆ ಕಾವೇರಿ ಮಂಡಳಿ ಸಭೆ ನಡೆಯಲಿದ್ದು ತಮಿಳುನಾಡಿಗೆ ನೀರು ಹರಿಸುವ ಕುರಿತು ನಿರ್ಧರಿಸಲಾಗುವುದು. ರಾಜ್ಯದ ಜಲಾಶಯದ ಪ್ರಸ್ತುತ ಸ್ಥಿತಿಗತಿ ಆಧರಿಸಿ ರಾಜ್ಯದ ನಿಲುವು ಸಭೆಯಲ್ಲಿ ಸ್ಪಷ್ಟಪಡಿಸಲಾಗುವುದು ಎಂದರು. ಪಕ್ಷದ ವರಿಷ್ಠರು ಮುಂಬರುವ 3-4 ದಿನಗಳಲ್ಲಿ ಹೊಸದಿಲ್ಲಿಗೆ ಆಹ್ವಾನಿಸುವ ನಿರೀಕ್ಷೆ ಇದ್ದು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ನುಡಿದರು. 10,000 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ನಗರಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳು ಸದ್ಯದಲ್ಲೇ ಕಾರ್ಯಾರಂಭಿಸಲಿವೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಪ್ರಕಟಿಸಿದ್ದಾರೆ. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಅನುಷ್ಠಾನಗೊಳಿಸಲಿದ್ದು ಪ್ರತಿಯೊಂದು ಸಂಘದ ಓರ್ವ ತರಬೇತುದಾರರಿಗೆ ವಾರ್ಷಿಕ ತಲಾ 24,000 ರೂಪಾಯಿ ಗೌರವ ಧನದ ಜೊತೆಗೆ ಪ್ರತಿ ಸಂಘಕ್ಕೆ ವಾರ್ಷಿಕ ತಲಾ 10,00,000 ರೂಪಾಯಿ ಅನುದಾನ ನೀಡಲಾಗುವುದು ಎಂದಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಂಘ, ಪ್ರತಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸರಾಸರಿ 4,000 ಜನಸಂಖ್ಯೆಗೆ ಒಂದು ಸಂಘ ರಚಿಸಲು ಆದೇಶಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ 319 ಕೆರೆಗಳಿದ್ದು 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಡಿ ಪ್ರಕರಣ

0: ದಾಖಲಿಸಿಕೊಳ್ಳಲಾಗಿದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರಿನ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ದೇವದುರ್ಗ ಹಾಗೂ ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರು ದೊರೆಯದ ಹಿನ್ನೆಲೆ ಗ್ರಾಮಸ್ಥರು ಅನಾರೋಗ್ಯದ ಸಮಸ್ಯೆ ಎದುರಿಸುತ್ತಿದ್ದಾರೆ. ಲೋಕಾಯುಕ್ತರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ವಿಚಾರಣೆ ಆರಂಭಿಸಿದ್ದಾರೆ ಎಂದರು. ರಾಯಚೂರು ಜಿಲ್ಲೆಯ 811 ಹಳ್ಳಿಗಳ ಪೈಕಿ 700 ಹಳ್ಳಿಗಳಲ್ಲಿ ಕುಡಿಯುವ ನೀರು ಶುದ್ದೀಕರಣಕ್ಕಾಗಿ ರಿವರ್ಸ್ ಆಸ್ಮೋಸಿಸ್ ಘಟಕಗಳನ್ನು ಸ್ಥಾಪಿಸಲಾಗಿದೆ ಎಂದು ಲೋಕಾಯುಕ್ತರು ಮಾಹಿತಿ ನೀಡಿದರು. ಕಲಬುರಗಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆಯನ್ನು 2027 ಜೂನ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಹಣಕಾಸು ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಲಬುರಗಿಯ ಜಲಭವನದಲ್ಲಿ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ 55 ವಾರ್ಡ್ಗಳಲ್ಲಿ 62,767 ಮನೆಗಳ ಪೈಕಿ 30,907 ಮನೆಗಳಿಗೆ ಮಾತ್ರ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಉಳಿದ 31,860 ಮನೆಗಳಿಗೆ ಕೊಳವೆ ಸಂಪರ್ಕ ನೀಡಬೇಕಿದೆ ಎಂದರು. ಅಧೀಕ್ಷಕ ಅಭಿಯಂತರರು ಮಾಹಿತಿ ನೀಡಿ ಸರಡಗಿ ಬ್ಯಾರೇಜ್ಗೆ ನಾರಾಯಣ್ಪುರ್ ಜಲಾಶಯದಿಂದ 0.5 ಟಿಎಂಸಿ ಅಡಿ ನೀರನ್ನು ಕಾಲುವೆಗೆ ಹರಿಸಲಾಗಿದೆ. ಮುಂದಿನ 45 ದಿನ ಶುದ್ದೀಕರಿಸಿದ ನೀರು ಪೂರೈಸಲಾಗುವುದು ಎಂದು ಹೇಳಿದರು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ಆನೆಲಾಯದ ಹಿಂಭಾಗದಲ್ಲಿ ಉತ್ಖನನ ಕೈಗೊಳ್ಳಲಾಗಿದ್ದು ಜೈನ ತ್ರಿಕೂಟ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಹಂಪಿ ವಲಯದ ಉಪ ಅಧೀಕ್ಷಕ ಡಾ ಎಸ್ಎಂ ದೇವರಾಜು.
1: ಹಂಪಿಯಲ್ಲಿರುವ ಜೈನ ದೇವಾಲಯದ ಬಳಿ ಇರುವ ದಿಬ್ಬದಲ್ಲಿ ಕಳೆದು 3 ತಿಂಗಳಿಂದ ಉತ್ಖನನ ಕಾರ್ಯ ಕೈಗೊಂಡಿದೆ. ಜೈನ ದೇಗುಲದ ಅವಶೇಷಗಳು ಪತ್ತೆಯಾಗಿವೆ. ಪ್ರಾಚೀನ ಜೈನ ದೇವಾಲಯದ ಬಹುತೇಕ ಭಾಗಗಳು ಗೋಚರಿಸತೊಡಗಿವೆ. ಪ್ರಸ್ತುತ ಒಂದು ಕಡೆಯ ದೇಗುಲದ ಭಾಗವು ಸಂಪೂರ್ಣವಾಗಿ ಕಾಣಿಸುತ್ತಿದೆ. ಇನ್ನುಳಿದ 2 ಕಡೆಯ ದೇಗುಲದ ಭಾಗಗಳನ್ನು ಮುಂದಿನ ಮಾರ್ಚ್ ಒಳಗೆ ಹೊರತೆಗೆಯುವ ಗುರಿಯನ್ನು ಇಲಾಖೆ ಹೊಂದಿದೆ. ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಶೈವರು, ವೈಷ್ಣವರು ಹಾಗೂ ಜೈನರು ಭೇದ ಭಾವವಿಲ್ಲದೆ ಬದುಕುತ್ತಿದ್ದರು ಎಂಬುದಕ್ಕೆ ಈ ಶೋಧನೆ ಬಲವಾದ ಪುರಾವೆಯಾಗಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಸ್ತುತ 104 ವಿಮಾನ ನಿಲ್ದಾಣಗಳು ಪುನರ್ಬಳಕೆ ಇಂಧನ ಬಳಸುತ್ತಿದ್ದು ಸ್ವಚ್ಛ ಇಂಧನ ಬಳಸುವ ಪ್ರತಿ ವಿಮಾನ ನಿಲ್ದಾಣ ಸುಸ್ಥಿರ ಭವಿಷ್ಯದೆಡೆಗೆ ರಾಷ್ಟ್ರದ ಬದ್ಧತೆಯ ಸಂಕೇತವಾಗಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹಸಿರು ಇಂಧನ ಕ್ರಾಂತಿಯ ಕನಸು ಸಾಕಾರಗೊಂಡಿದ್ದು ಭಾರತ ಸ್ವಚ್ಛ ಇಂಧನ ವಲಯದಲ್ಲಿ ಜಾಗತಿಕ ಮೈಲಿಗಲ್ಲುಗಳನ್ನು ಸಾಧಿಸುತ್ತಿದೆ. 2070 ವೇಳೆಗೆ ಇಂಗಾಲದ ಹೆಜ್ಜೆಗುರುತು ಶೂನ್ಯಗೊಳಿಸುವ ಗುರಿ ಸಾಧನೆಯತ್ತ ದೃಢವಾಗಿ ಮುನ್ನಡೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ 100% ಪ್ರಗತಿ ಸಾಧಿಸಿದ ಬಾಗಲಕೋಟೆ ಜಿಲ್ಲೆ ಸಿಟಿಮನಿ ಹೋಬಳಿಯ ಚಿಟಕನಕೊಪ್ಪ ಗ್ರಾಮದ ಬೂತ್ ಮಟ್ಟದ ಅಧಿಕಾರಿ ಸುನೀಲ್ ಪಾಟೀಲ್ ಅವರನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಸನ್ಮಾನಿಸಿದರು. ಮಾದರಿ ಕಾರ್ಯಕ್ಕಾಗಿ ಅಭಿನಂದಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ 97.86% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಮುಗಳಖೋಡದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬಿಸಿಯೂಟ ಸೇವಿಸಿದ ಬಳಿಕ 12 ವಿದ್ಯಾರ್ಥಿಗಳಲ್ಲಿ ಅತಿಸಾರದ ಲಕ್ಷಣಗಳು ಕಾಣಿಸಿಕೊಂಡಿದ್ದು 9 ಮಕ್ಕಳನ್ನು ಮುಧೋಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿರ್ಜಲೀಕರಣ ಸಮಸ್ಯೆಯಿಂದ ಬಳಲಿದ 3 ಮಕ್ಕಳನ್ನು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದ್ದು ಎಲ್ಲ ಮಕ್ಕಳು ಚೇತರಿಸಿಕೊಂಡಿದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಈ ಹಬ್ಬವನ್ನು ಗ್ರಾಮೀಣ ಸೊಗಡು ಹಾಗೂ ಪರಂಪರೆಯೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಆಚರಣೆ ಮಹತ್ವ ತಿಳಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಅಮರಗೋಳದ ಹಿರಿಯ ಜಾನಪದ ವಿದ್ವಾಂಸ ಡಾ ರಾಮಣ್ಣ ಮೂಲಗಿ.
5: ಬಸವಕ ಬಸವನಿರಿ ಬಸವನ ಪಾದಕ ಶರಣಿ ನಿರಿ. ಈ ಬಸವಣ್ಣ ಅಂದರೆ ನಮ್ಮ ರೈತರಿಗೆ ಎಲ್ಲಿಲ್ಲದ ಭಕ್ತಿ. ಬಂಟ ಬಸವಣ್ಣ ಮತ್ತು ಭೂಮಿ ತಾಯಿ ಇವರಿಬ್ಬರು ಇದ್ದರೆ ಇಡೀ ದೇಶಕ್ಕೆ ಅನ್ನ ಕೊಡುತ್ತೇನೆ ಎಂದವರು ನಮ್ಮ ರೈತರು. ಬಸವಣ್ಣನಿಗೂ ಮತ್ತು ಭೂಮಿ ತಾಯಿಗೂ ಗೌರವ ಸಲ್ಲಿಸಬೇಕೆಂಬ ಉದ್ದೇಶದಿಂದ ಮಣ್ಣಿನಲ್ಲಿ ಎತ್ತುಗಳನ್ನು ಮಾಡಿ ಪೂಜೆ ಮಾಡಲು ಆರಂಭಿಸಿದ ಈ ಜ್ಯೇಷ್ಠ ಬಹುಳ ಅಮಾವಾಸ್ಯೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ನಮ್ಮ ರೈತರು 5 ಮಣ್ಣು ಪೂಜೆಗಳನ್ನು ಪೂಜಿಸುತ್ತಾ ಬಂದಿದ್ದು ಮೊದಲನೇ ಮಣ್ಣು ಪೂಜೆಯೇ ಮಣ್ಣೆತ್ತಿನ ಅಮಾವಾಸ್ಯೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ನೂತನ ಮೆಮು ರೈಲಿಗೆ ತುಮಕೂರು ಜಿಲ್ಲೆಯ ತಿಪುಟೂರು ರೈಲು ನಿಲ್ದಾಣದಲ್ಲಿ ಚಾಲನೆ ನೀಡಿದರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಅವರನ್ನು ಅಮಾನತುಗೊಳಿಸಿ ಸೂಕ್ತ ಕ್ರಮಕ್ಕಾಗಿ ರಾಷ್ಟಪತಿಯವರನ್ನು ಕೋರಿದ್ದಾರೆ. ಭಾರತೀಯ ಸಂಚಾರ ನಿಗಮ ನಿಯಮಿತ ದಾವಣಗೆರೆ ಜಿಲ್ಲೆಯ 6 ಗ್ರಾಮಗಳಲ್ಲಿ 4G ಟವರ್ ಸ್ಥಾಪಿಸಿ ಗ್ರಾಹಕರಿಗೆ ಸುಗಮ ಸಂಪರ್ಕ ಕಲ್ಪಿಸಲಿದೆ ಎಂದು ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಅಂತಾರಾಜ್ಯ ಮಟ್ಟದ ಆನ್ಲೈನ್ ಬೆಟ್ಟಿಂಗ್ ಜಾಲವನ್ನು ಭೇದಿಸಿ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಮೇಲ್ಮನೆ ಶಾಸಕ ಸಿಟಿ ರವಿ ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 6ರಿಂದ ರಾಜ್ಯ ವಿಧಾನಮಂಡಲ ಅಧಿವೇಶನ. ಭಾರತ್ ಜೋಡೋ 10,000 ಯುವ ಸಂಘಗಳ ಸ್ಥಾಪನೆಗೆ ರಾಜ್ಯ ಸರ್ಕಾರ ಯೋಜನೆ. ರಾಯಚೂರು ಜಿಲ್ಲೆಯ 317 ಕೆರೆಗಳ ಒತ್ತುವರಿ ತೆರವಿಗಾಗಿ ಲೋಕಾಯುಕ್ತರಿಂದ ಸಾರ್ವಜನಿಕ ಹಿತಾಸಕ್ತಿ ಪ್ರಕರಣ ದಾಖಲು. ದೇಶಾದ್ಯಂತ 104 ವಿಮಾನ ನಿಲ್ದಾಣಗಳಲ್ಲಿ ಸಂಪೂರ್ಣ ಸ್ವಚ್ಛ ಇಂಧನ ಬಳಕೆ, ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ನಮಸ್ತೆ, ಶುಭೋದಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಶುಭೋದಯ ಕರ್ನಾಟಕದಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು, ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
4: ಸಾಹಿತ್ಯ ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರ ಬಡಾರ ಸತ್ತುವುದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪದ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಪಾತ್ರ ಹರು ಹಾಡ್ಕೊಂಡು ಹೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡ್ರಿ. ಕರಿಯತ್ತರುಗಳಂತ ಹಿರಿ ಕಾಲಬಲಗಳ ಮೆರವು ಸರ್ದಾರ ಅರಿತ ನಾಯಕರ ನೃತ್ಯ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರನ್ನ ರಾಘವ ಹೊನ್ನ ಪಂಪರ ಲಕ್ಷ್ಮೀ ಸಣ್ಣ ಚರಷಣಾಕ್ಷರಿ ರನ್ನ ಪೊರೆಯಮ್ಮ ನಮ್ಮ ನೀ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗೆ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾದ್ರೆ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತ. ಇಲ್ಲಕ್ಕೆ ಅವ್ರದ್ದು ನಮ್ಮಲ್ಲಿ ಬರ್ತಾವೆ, ನಮ್ದು ನಾಳೆ ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡಾಳ ಕುಂತ ಹೋಗುದಲ್ಲ, ಸಾಹಿತ್ಯ ಕೂಡಿಸೋದು ಜೀವನ ಬಡಾಳ ಕುಂತ ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲೋ ಕನ್ನಡ ಇರ್ತಕ್ಕಂಥ ಸ್ವಾದ ಇವತ್ತಿನ ದಿವಸ ಚೆನ್ನ ಅವಲಕ್ಕಿ ನೆನೆ.

0: ಪುಣ್ಯವಂತೆ ನನ್ನ ಕನ್ನಡಮ್ಮ, ಪುಣ್ಯವಂತೆ ನನ್ನ ಕನ್ನಡಮ್ಮ, ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ, ನಿತ್ಯ ತುಪ್ಪ ಸುರಿಸಿದಮ್ಮ, ಧನ್ಯ ಕನ್ನಮ್ಮ ನನ್ನ ಕನ್ನಡಮ್ಮ, 3 ಕೋಟಿ ಹರಿವ ಹಳ್ಳನಲ್ಲಿ 3 ಕೋಟಿ ಜನ ಮಗ, 3 ಕೋಟಿ ಹರಿವ ಹಳ್ಳನಲ್ಲಿ ಎರಿಯಮ್ಮ ನಿನ ಸಿರಿ ಹೆಂಗನದಮ್ಮ, ದರಿ ಮ್ಯಾಲ ಸರಿಗಾಣಿನಮ್ಮ, ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ, ನನ್ನ ಕನ್ನಡಮ್ಮ, ನನ್ನ ಕನ್ನಡ, ನನ್ನ ಕನ್ನಡಮ್ಮ, ನನ್ನ ಕನ್ನಡಮ್ಮ, ನನ್ನ ಕನ್ನಡಮ್ಮ. ಕರ್ನಾಟಕದಿಂದ ಸಹಿತವಂತ ನಾಡ ಜಗತ್ತಿ ಇತಿಹಾಸ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಸಮುದ್ರ ಇರ್ಬೋದು, ಮ್ಯಾಲ ಕೋಟಿ ತಳಕ್ ಬರ್ಬೋದು, ಆ ಸುಖ ದೇಶ ಫಲ ಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ನೀವು ಬ್ಯಾಡ, ನೀವು ಬ್ಯಾಡ, ನೀವು ಹೋಗ್ರಿ ಅಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಎಲ್ಲಿಗೆ ಪ್ರಾಂತ ನಡೋದ, ನೀವು ಹೋಗ್ರಿ, ನೀವು ಹೋಗ್ರಿ, ಎಲ್ಲಿ ಹೋಗ್ಬೇಕಾದ್ರೆ ಜನರು ಬರ್ತೀನಿ, ದೇಶ ಬಿಟ್ಟು ಬರ್ತೀನಿ. ನಮ್ಮ ಕರ್ನಾಟಕ ಜನ ಹಂಗಲ್ಲ, ನೀವು ಬರ್ರಿ, ಇವನ ಆರಾಮ, ಇವನ ಆರಾಮ ಎಂದ್ರೆ ಸರಿಯ, ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ, ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಿಳ್ಕೊಬೇಕು. ನೀವು
1: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಭಾವಗೀತೆಗಳನ್ನ ಕೇಳುವ ಈ ಹೊತ್ತಿನಲ್ಲಿ ಅಪರೂಪದ ಭಾವಗೀತೆಗಳನ್ನ ಕೇಳಬಹುದು ಅಂತ ಹೇಳ್ತಾ ಮೊದಲಿಗೆ ಕೇಳಿ, ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಶಿಶುನಾಳ ಶರೀಫ್ ಅವರ ರಚನೆ ಇರುವಂತಹ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಎನ್ಟಿಎಯಿಂದ 2026 ಮರು ನೀಟ್ ಯುಜಿ ಪರೀಕ್ಷೆಯ ಒಎಂಆರ್ ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ 2026 ಮರುಪರೀಕ್ಷೆಯ ಒಎಂಆರ್ ಶೀಟ್ಗಳನ್ನು ಬಿಡುಗಡೆ ಮಾಡಿದ್ದು, ಅಧಿಕೃತ ವೆಬ್ಸೈಟ್ neet.nta.nic.in ಅಭ್ಯರ್ಥಿಗಳಿಗೆ ಪ್ರತಿಕ್ರಿಯೆಗಳನ್ನು ದಾಖಲಿಸಲು ಸೂಚಿಸಿದೆ. ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಂಖ್ಯೆಯನ್ನು ಬಳಸಿಕೊಂಡು ತಿಳಿಸಲಾಗಿರುವ ಜಾಲತಾಣದಲ್ಲಿ ಲಾಗಿನ್ ಆಗಿ ಸ್ಕ್ಯಾನರ್ ಓದುವ ಉತ್ತರಗಳೊಂದಿಗೆ ತಮ್ಮ ಗುರುತಿಸಲಾದ ಉತ್ತರಗಳನ್ನು ಹೋಲಿಸಬಹುದು ಎಂದು ಎನ್ಟಿಎ ತಿಳಿಸಿದೆ. ಒಂದೊಮ್ಮೆ ಉತ್ತರಗಳು ಏನಾದರೂ ಹೊಂದಿಕೆಯಾಗದಿದ್ದರೆ ಅಭ್ಯರ್ಥಿಗಳು ಪ್ರಶ್ನೆಯನ್ನು ಆಯ್ಕೆ ಮಾಡಬಹುದು. ಜೊತೆಗೆ ಅವರು ಕ್ಲೈಮ್ ಮಾಡಿದ ಆಯ್ಕೆಯನ್ನು ಟಿಕ್ ಮಾಡಿ ₹200 ಮರುಪಾವತಿಸಲಾಗದ ಶುಲ್ಕವನ್ನು ಪಾವತಿಸಿದ ಮೇಲೆ ಸವಾಲನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾಡಿರುವ ಸವಾಲು ಸೂಕ್ತವಾಗಿದ್ದರೆ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಒಎಂಆರ್ ಸವಾಲು ಸೌಲಭ್ಯವು ಈ ತಿಂಗಳ 15ರವರೆಗೆ ಲಭ್ಯವಿರುತ್ತದೆ. ಸಹಾಯಕ್ಕಾಗಿ ಅಭ್ಯರ್ಥಿಗಳು ಎನ್ಟಿಎ ಸಹಾಯವಾಣಿ ಸಂಖ್ಯೆ 011-4070-9500 ಮತ್ತು 011-692-7700 ಸಂಪರ್ಕಿಸಬಹುದು ಮತ್ತು ನೀಟ್ ಯುಜಿ 2026@nta.ac.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಲಿದೆ. 4 ದಿನಗಳ ಈ ಕಾರ್ಯಕ್ರಮ ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಕಾರ್ಯಕ್ರಮವು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟ್ರೀಯ ನಿಯೋಗಗಳು, ಕುಶಲಕರ್ಮಿಗಳು, ನವೋದ್ಯಮಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭಾರತ್ ಟೆಕ್ಸ್ ಟ್ರೇಡ್ ಫೆಡರೇಷನ್ನ ಅಧ್ಯಕ್ಷ ನರೇನ್ ಗೋಯಂಕ, ಭಾರತ್ ಟೆಕ್ಸ್ನ 3ನೇ ಆವೃತ್ತಿಯು 7,000 ಹೆಚ್ಚು ಖರೀದಿದಾರರು, 1.3 ಲಕ್ಷಕ್ಕೂ ಹೆಚ್ಚು ಸಂದರ್ಶಕರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳನ್ನು ಪ್ರದರ್ಶಿಸುವ ಪ್ರದರ್ಶಕರ ಭಾಗವಹಿಸುವಿಕೆಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಅಮೆರಿಕ, ಬ್ರಿಟನ್, ಜಪಾನ್, ಪೋರ್ಚುಗಲ್, ಸ್ಪೇನ್, ನ್ಯೂಜಿಲೆಂಡ್, ದಕ್ಷಿಣ ಕೊರಿಯಾ, ದಕ್ಷಿಣ ಆಫ್ರಿಕಾ ಮತ್ತು ನೇಪಾಳ ಸೇರಿದಂತೆ 14 ದೇಶಗಳ ಅಂತಾರಾಷ್ಟ್ರೀಯ ಪ್ರದರ್ಶಕರು

0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಶ್ರೀರಾಮ ಮಂದಿರದ ದೇಣಿಗೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿತರಾಗಿರುವ 8 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಅಯೋಧ್ಯೆಯ ನ್ಯಾಯಾಲಯ ಮುಂದಿನ 14 ದಿನಗಳವರೆಗೆ ವಿಸ್ತರಿಸಿದೆ. ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶೆ ಪ್ರತಿಭಾ ನಾರಾಯಣ್ ಆರೋಪಿಗಳನ್ನು ಇದೇ 27ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶಿಸಿದ್ದಾರೆ. ಈ ನಡುವೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿ ಧರ್ಮಸೇನಾ ಅಧ್ಯಕ್ಷ ಸಂತೋಷ್ ದುಬೆ ಅವರನ್ನು ಸುಮಾರು 1 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವ ಮೂಲಕ ತನಿಖೆಯನ್ನು ತೀವ್ರಗೊಳಿಸಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಮುಖ್ಯ ಕಾರ್ಯಕ್ರಮವು ಕೋಲ್ಕತ್ತಾದ ರವೀಂದ್ರ ಸದನದಲ್ಲಿ ನಡೆಯಲಿದ್ದು ದೇಶಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕ ಆರೋಗ್ಯ ಮತ್ತು ಪರಿಸರ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಕಾರ್ಮಿಕರು ಮತ್ತು ತ್ಯಾಜ್ಯ ತೆಗೆಯುವವರು ಸೇರಿದಂತೆ ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸಲು ನಮಸ್ತೆ ದಿನವನ್ನು ಸಮರ್ಪಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ರಾಜ್ಯ ಸಚಿವ ರಾಮದಾಸ್ ಅಠಾವಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಿರಿಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರು, ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿಗಳ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನತ್ನಗರ, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾಕ್ಟರ್ ಮಾಂಡವಿಯ ಅವರು ಸನತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಹೊರರೋಗಿಗಳ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ವಿಯೆಟ್ನಾಂನ ಫುಕ್ ವಾಕ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ನ ವಿಮಾನದಲ್ಲಿ ಕರೆತರಲಾಯಿತು. ತಮಿಳುನಾಡು, ಆಂಧ್ರಪ್ರದೇಶ ಮತ್ತು ಕೇರಳಂ ರಾಜ್ಯ ಸರ್ಕಾರಗಳು ಮೃತದೇಹಗಳನ್ನು ಅವರ ಊರುಗಳಿಗೆ ಸಾಗಿಸಲು ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಲಾಗಿದೆ. ದುರಂತದ ನಂತರ ರಕ್ಷಣಾ ಕಾರ್ಯ ಮೃತದೇಹಗಳ ಗುರುತಿಸುವಿಕೆ ಮತ್ತು ವಾಪಸಾತಿ ಪ್ರಕ್ರಿಯೆಯಲ್ಲಿ ಬೆಂಬಲ ನೀಡಿದ್ದಕ್ಕಾಗಿ ವಿಯೆಟ್ನಾಂನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿಯೆಟ್ನಾಂ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಯೆಟ್ನಾಂನ ಫುಕ್ ವಾಕ್ ದ್ವೀಪದಲ್ಲಿ ಶುಕ್ರವಾರ 32 ಭಾರತೀಯ ಪ್ರವಾಸಿಗರು ಮತ್ತು 4 ಸ್ಥಳೀಯ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದು 15 ಪ್ರವಾಸಿಗರು ಸಾವಿಗೀಡಾಗಿದ್ದರು. ಬದುಕುಳಿದ 16 ಜನರು ಭಾರತಕ್ಕೆ ಮರಳಿದ್ದು ಗಾಯಗೊಂಡಿದ್ದ ಓರ್ವ ಪ್ರವಾಸಿ ವಿಯೆಟ್ನಾಂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಕ್ಕಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕದ ಖಾಸಗಿ ಸುದ್ದಿವಾಹಿನಿಗೆ ನೀಡಿದ ದೂರವಾಣಿ ಸಂದರ್ಶನದಲ್ಲಿ ಮಾತನಾಡಿದ ಟ್ರಂಪ್ ಹಿಂದಿನ ರಾತ್ರಿ ಮಾಡಿಕೊಂಡಿದ್ದ ಕದನ ವಿರಾಮ ಒಪ್ಪಂದವನ್ನು ಇರಾನ್ ಉಲ್ಲಂಘಿಸಿದೆ. ಕದನ ವಿರಾಮದ ಷರತ್ತುಗಳನ್ನು ಗೌರವಿಸಿಲ್ಲ ಎಂದು ಟೀಕಿಸಿದ ಅವರು ರಾತ್ರಿ ವೇಳೆ ನಡೆದ ದಾಳಿಯಲ್ಲಿ ಅಮೆರಿಕ ಇರಾನ್ನ ಹಲವು ಸೇನಾ ಉಪಕರಣಗಳನ್ನು ಧ್ವಂಸಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ.

ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿನಂದಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 270 ರನ್ಗಳ ಅಮೋಘ ಗೆಲುವು ಈ ಸಾಧನೆಯನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಮತ್ತು ಲಾರ್ಡ್ಸ್ನಲ್ಲಿ ಆಟಗಾರರು ಇತಿಹಾಸ ಸೃಷ್ಟಿಸಿದ್ದಾರೆ ಎಂದು ಸಚಿವ ಮಾಂಡವೀಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ U21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟ್ರೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಇಂಗ್ಲೆಂಡ್ ವಿರುದ್ಧ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೂ ಮೊದಲು ಭಾರತ ಅಮೆರಿಕವನ್ನು 1-1 ಡ್ರಾದಲ್ಲಿ ಕೊನೆಗೊಳಿಸಿ ಶೂಟೌಟ್ನಲ್ಲಿ 3-2 ಅಂತರದಲ್ಲಿ ಪರಾಭವಗೊಳಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. NTA 2026 ಮರು ನೀಟ್ UG ಪರೀಕ್ಷೆಯ OMR ಶೀಟ್ಗಳ ಬಿಡುಗಡೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮ ಭಾರತ್ ಟೆಕ್ಸ್ 2026 ಇಂದು ಆರಂಭ. ನೈರ್ಮಲ್ಯ ಕಾರ್ಮಿಕರನ್ನು ಗೌರವಿಸುವ ಸಲುವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಇಂದು ನಮಸ್ತೆ ದಿನ ಆಚರಣೆ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಲಾರ್ಡ್ಸ್ನಲ್ಲಿ ಇತಿಹಾಸ ಬರೆದ ಭಾರತದ ವನಿತೆಯರಿಗೆ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅಭಿನಂದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಸಮಯ ಆಗಿದೆ 7:45:22. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಭಾವಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಕೇಳಿ ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಡಾಕ್ಟರ್ ಕಾವೆಂ ಶ್ರೀನಿವಾಸ ಮೂರ್ತಿಯವರ ಸಾಹಿತ್ಯ, ಪುತ್ತೂರು ನರಸಿಂಹ ನಾಯ್ಕ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸಮಯಾಗಿದೆ 7:55:41 ನಮ್ಮ ಈ ದಿನದ ಭಾವಗೀತೆಗಳನ್ನ ಮುಗಿಸುವಂತಹ ಸಮಯ ಇದಾಗಿದೆ. ಹಾಗೆ ಬೆಳಗ್ಗೆಯಿಂದ ಇದುವರೆಗೂ ನಿಮ್ಮ ಸಂದೇಶಗಳು ಬಂದು ನಮ್ಮನ್ನ ತಲುಪ್ತಾ ಇದೆ. ಇದೀಗ ಸಂದೇಶಗಳನ್ನ ಓದುವಂತಹ ಸಮಯ. ಸಂದೇಶವನ್ನ ಕಳಿಸಿದ್ದಾರೆ ಗೋಕಾಕ್ ತಾಲೂಕಿನ ಬೈರನಹಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಅವರು. ಕಾರ್ಯಕ್ರಮಗಳನ್ನ ಕುರಿತಂತಹ ಅನಿಸಿಕೆ ಎಲ್ಲರದು ಆಗಿದೆ. ಹಾಗೆ ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಸಂದೇಶವನ್ನ ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬಗುಬ್ಬಿ ತಾಲೂಕಿಂದ ಸಂದೇಶನ ಕಳಿಸಿ ಶುಭೋದಯ ಅಂತ ಹೇಳ್ತಿದ್ದಾರೆ. ನಿಮಗೂ ಕೂಡ ಶುಭೋದಯ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಸಂದೇಶನ ಕಳಿಸಿದ್ದಾರೆ. ಟಿಆರ್ ಮಿಲ್ ಚಾಮರಾಜಪೇಟೆ ಗಣೇಶನ್, ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆ ಹಾಗೆ ಸಂದೇಶನ ಕಳಿಸಿದ್ದಾರೆ. ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ವಿಜಯಶ್ರೀ ಅವರು, ಹೊನ್ನೂರು ಹಲಿ ಅವರು ಶುಭ ದಿನ ಅಂತ ಹೇಳ್ತಿದ್ದಾರೆ. ಎಲ್ಲರಿಗೂ ಕೂಡ ಶುಭ ದಿನ. ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಭಕ್ತಿಗೀತೆಗಳು ನಮಗೆ ಇಷ್ಟ ಆಯಿತು, ಹಾಗೆಯೇ ಈ ದಿನದ ಕನ್ನಡ ರತ್ನ ಭಂಡಾರ ಇಷ್ಟ ಆಯಿತು ಅಂತೇಳಿ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ. ಹಾಗೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಗಾನಕೋಗಿಲೆ ಎಸ್ ಜಾನಕಿಯಮ್ಮ ಹಾಡಿದಂತಹ ಗಣಪತಿ ಸ್ತೋತ್ರ ನಮಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಅದರ ಜೊತೆ ನಾವು ಕೇಳಿದಂತಹ ಕನ್ನಡ ರತ್ನ ಭಂಡಾರ ಇಷ್ಟ ಆಗಿದೆ ಅಂಥೇಳಿ ಸಂದೇಶನ ಕಳಿಸಿದ್ದಾರೆ. ಆಶಾ ಪ್ರಕಾಶ್, ನಂದಿನಿ ಕೋಲಾರ ಹಾಗೆ ಎಲ್ಲರ ಗೀತೆಗಳು ಕೂಡ ಇಷ್ಟ ಆಗಿದೆ, ನಮ್ಮ ಸಂದೇಶನ ಓದಿದ್ರೆ ನಮಗೂ ಖುಷಿಯಾಗುತ್ತೆ ಅಂತ ಬೇರೆ ಹೇಳಿದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನಳಿನಾ ಲಂಕೇಶ್ ವಿಜಯನಗರದಿಂದ. ಹಾಗೆ ಸಂದೇಶನ ಮತ್ತೊಬ್ಬರು ಕಳಿಸಿದ್ದಾರೆ. ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶನ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ನಾದೋಪಾಸನೆಯ ಭಕ್ತಿ ಗೀತೆಗಳು, ಭಾವಗೀತೆಗಳು, ಎಲ್ಲ ಗೀತೆಗಳು ನಮಗೆ ಇಷ್ಟ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಸಂದೇಶನ ಕಳಿಸಿದ್ದಾರೆ. ಅಕ್ಕ ಮಹಾದೇವಿಯವರ ವಚನದ ವಿಶ್ಲೇಷಣೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಹಾಗೆ ಮಾಲತೇಶ ಅಜರೆಡ್ಡಿ ಅವರು ರಾಣಿಬೆನ್ನೂರಿಂದ ಸಂದೇಶನ ಕಳಿಸಿದ್ದಾರೆ. ಭಕ್ತಿಯ ಅಲೆಯಲ್ಲಿ ನಾನು ಮುಳುಗಿ ಹೋದೆ ಅಂತಿದ್ದಾರೆ. ಮಂಜುಳಾ ಮುನಿಯಪ್ಪ ಪಂತರ್ಪಾಳ್ಯ ಮೈಸೂರು ರೋಡಿಂದ ಸಂದೇಶನ ಕಳಿಸಿದ್ದಾರೆ. ಕಾರ್ಯಕ್ರಮಗಳು, ಗೀತೆಗಳು, ವಿವಿಧ ಭಾರತಿನೇ ಸೂಪರ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸಂದೇಶನ ಕಳಿಸಿದ್ದಾರೆ ಅರುಣಾ ಮೈತ್ರಿ ಜೆ ಸಿ ನಗರಿಂದ. ಗಂಗಾಧರ ದೇಸಿನಿಗೆ

ಇವರು ಸಂದೇಶನ ಕಳಿಸಿದ್ದಾರೆ. ಹಾಗೆ ಸಂದೇಶನ ಕಳಿಸಿದ್ದಾರೆ ರಮೇಶ್ ಎಸ್ ಚೌಗಲ, ಹಾಗೆ ನಂಬರ್ ಎಂಡಿಂಗ್ ವಿತ್ 11328 ಅವರು ಕೂಡ ಸಂದೇಶನ ಕಳಿಸಿದ್ದಾರೆ. ಕರಿಬಸಪ್ಪ ಪಿ ಮತ್ತು ಹರಪನಹಳ್ಳಿಯಿಂದ ಇವರು ಸಂದೇಶನ ಕಳಿಸಿದರು. ರಾಯಣನ ಸಂಗೊಳ್ಳಿಯಿಂದ ದೇವೇಂದ್ರ ಹಡಪದ ಅವರು ಸಂದೇಶನ ಕಳಿಸಿದ್ದಾರೆ. ಪುಷ್ಪ ಶಾನ್ಬುಗ್ರ ಹಾಗೆ ಕರುಣಾಕರ ಬಿಜೂರ್ ಅವರು ಸಂದೇಶನ ಕಳಿಸಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದವನ್ನು ಹೇಳುವಂತಹ ಸಮಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಯೆಟ್ನಾಂನ ಫುಕ್ ವಾಗ್ ದ್ವೀಪದ ಬಳಿ ನಡೆದ ದೋಣಿ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ 15 ಭಾರತೀಯ ಪ್ರವಾಸಿಗರ ಮೃತದೇಹಗಳನ್ನು ನಿನ್ನೆ ರಾತ್ರಿ ಮುಂಬೈಗೆ ತರಲಾಯಿತು. ಭಾರತೀಯ ರಾಜತಾಂತ್ರಿಕ ಕಾರ್ಯಾಚರಣೆಗಳು ವಿಯೆಟ್ನಾಂ ಅಧಿಕಾರಿಗಳೊಂದಿಗೆ ವಾಪಸಾತಿ ಪ್ರಕ್ರಿಯೆಯನ್ನು ಸಂಯೋಜಿಸಿದ ನಂತರ ಮೃತರನ್ನು ಹೋ ಚಿ ಮಿನ್ ನಗರದಿಂದ ವಿಯೆಟ್ನಾಂ ಏರ್ಲೈನ್ಸ್ ವಿಮಾನದಲ್ಲಿ ಕರೆತರಲಾಯಿತು. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ, ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಎಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಹೆದ್ದಾರಿಗಳು ಮತ್ತು ರೈಲ್ವೆ ಮಾರ್ಗಗಳು ದೇಶದ ಅಭಿವೃದ್ಧಿಯ ಸಂಕೇತಗಳಾಗಿದ್ದು ಮೂಲಸೌಕರ್ಯ ವೃದ್ಧಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದರು. ತಿಪಟೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ನೂತನ ಮೆಮೋ ರೈಲಿಗೆ ಹಸಿರು ನಿಶಾನೆ ನೀಡಿದ ಬಳಿಕ ಈ ವಿಷಯ ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಡೆದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 28,94,050 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 221,134 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮುಸುಕಿನ ಜೋಳದ ಬೆಳೆಗೆ ಬಿಳಿ ಸುಳಿ ರೋಗ ಬರುತ್ತಿರುವುದರಿಂದ ರೈತರು ಪರ್ಯಾಯ ಬೆಳೆ ಬೆಳೆಯುವುದು ಅನಿವಾರ್ಯವಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಲಾರ್ಡ್ಸ್ನಲ್ಲಿ ನಡೆದ ಏಕೈಕ ವುಮೆನ್ಸ್ ಟೆಸ್ಟ್ ಪಂದ್ಯವನ್ನು ಗೆದ್ದ ಮೊದಲ ಮಹಿಳಾ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಭಾರತದ ಮಹಿಳಾ ಕ್ರಿಕೆಟ್ ತಂಡವನ್ನು ಕೇಂದ್ರ ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವೀಯ ಅಭಿನಂದಿಸಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆಶಾಲ್ ರಾಷ್ಟ್ರೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಜರ್ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕೇಳ್ತಾ ಇದ್ದೀರಾ. ಶುಭೋದಯ ಕರ್ನಾಟಕದಲ್ಲಿ ಇದೀಗ ಚಲನಚಿತ್ರ ಗೀತೆಗಳನ್ನ ಕೇಳುವಂತಹ ಸಮಯ. ಎಲ್ಲ ಆತ್ಮೀಯ ಕೇಳುಗರಿಗೆ ಮತ್ತೊಮ್ಮೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ಭಗವಾನ್ ಚಲನಚಿತ್ರದಿಂದ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರು ಧ್ವನಿಯಾಗಿರುವಂತಹ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಜೋಡಿ ಚಲನಚಿತ್ರದಿಂದ ಸುರೇಶ್ ಪೀಟರ್ ಮತ್ತು ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಲವ್ ಸ್ಟೋರಿ ಚಲನಚಿತ್ರದಿಂದ ಶಮಿತಾ ಮಲ್ನಾಡ್ ಮತ್ತು ರಾಜೇಶ್ ಕೃಷ್ಣನ್ ಅವರ ಧ್ವನಿ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಇದಾದ ನಂತರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಬಹುದು.

0: COVID-19, resilience has been the remarkable quality in Zinner's journey to a fifth Grand Slam in the final. And finally, Amar Chitrakatha, set to launch Hindustan Aeronautics Limited, HAL, comic book, reports Hindustan Times. And with that, it's back to you, Abhishek.
1: Thank you, Nina. And now, before we end the bulletin, the headlines once again. India officially launches its campaign for election as non-permanent member of UN Security Council for 2028-29 term. Mortal remains of 15 Indian tourists killed in Vietnam boat tragedy arrive in Mumbai. Bodies of 9 fishermen recovered after the trawler sinks off West Bengal coast. US launches strikes on Iran for the third consecutive night. President Donald Trump reinstates blockade on Iranian shipping in Strait of Hormuz. IMD forecasts heavy rainfall in Bihar and Odisha today. And in cricket, India skipped history at Lord's in London with 270-run win over England in a one-off women's test. And with that, we end the morning news. Have a nice day.
2: ನಮಸ್ತೆ. ಮತ್ತೊಮ್ಮೆ ಎಲ್ಲ ಆತ್ಮೀಯ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ 8:30 ಆಗಿದೆ. ನೀವು ಕೇಳ್ತಿದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದೀಗ ಚಲನಚಿತ್ರ ಗೀತೆಗಳನ್ನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳುವ ಸಮಯ. ಈಗ ಕೇಳಿ ಚಂಡ ಚಲನಚಿತ್ರದಿಂದ ಕುಣಾಲ್ ಗಂಜವಾಲ ಮತ್ತು ಶ್ರೇಯಾ ಘೋಷಾಲ್ ಅವರು ಧ್ವನಿಯಾಗಿರುವಂತಹ ಗೀತೆ. ಎಸ್ ನಾರಾಯಣ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಚಲನಚಿತ್ರದ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರದ್ದು ಧ್ವನಿಯಾಗಿದ್ದಂಥ ಗೀತೆಗೆ ಗೌಸ್ಪೀರ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಈ ಒಂದು ಗೀತೆ ರಾಜಕುಮಾರ ಚಲನಚಿತ್ರದಿಂದ, ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ರಾಜೀವ್ ಕನ್ನಡ ಮೀಡಿಯಂ ಚಲನಚಿತ್ರದಿಂದ ಟಿಪ್ಪು ಮತ್ತು ರಾಪ್ ಸ್ಮೂಕಿ ಅವರ ಗಾಯನದಲ್ಲಿ ಹೃದಯ ಶಿವ ಅವರ ಸಾಹಿತ್ಯ ಕಿರಣ್ ರವೀಂದ್ರನಾಥ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಆಕಾಂಕ್ಷಾ ಬಾದಾಮಿ ಅವರ ಧ್ವನಿಯಲ್ಲಿ ಶಶಾಂಕ್ ಅವರ ಸಾಹಿತ್ಯ ಮನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಮೊಗ್ಗಿನ ಮನಸ್ಸು ಚಲನಚಿತ್ರದಿಂದ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಮಯ 8:52:09 ನಾವು ಶುಭೋದಯ ಕರ್ನಾಟಕದಲ್ಲಿ ಚಿತ್ರಗೀತೆಗಳ ಜೊತೆ ಸಾಗ್ತಾ ಇದ್ದೀವಿ. ಈಗ ಕೇಳಿ ಪ್ರೇಮಿಸಂ ಚಲನಚಿತ್ರದಿಂದ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯವಿರುವಂತಹ ಗೀತೆ.

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ ಎಲ್ಲ ಆತ್ಮೀಯ ಕೇಳುಗರಿಗೆ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮಯ 9:02 ಆಗಿದೆ 6 ಸೆಕೆಂಡ್ಗಳು. ಹಾಗೆ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ರೆ, ಇಂದಿನ ವಿಶೇಷ ಅಂದರೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂಥೇಳಿ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಈ ಹಬ್ಬ ಕೃಷಿಕರ ಬದುಕಿನ ಜೀವನಾಡಿಯಾದಂತಹ ಎತ್ತುಗಳನ್ನ ಗೌರವಿಸಿ ಮತ್ತು ಪೂಜೆ ಮಾಡುವಂತಹ ಉತ್ತರ ಕರ್ನಾಟಕದ ಅತ್ಯಂತ ಪವಿತ್ರವಾದಂತಹ ಸಾಂಪ್ರದಾಯಿಕ ಹಬ್ಬ ಆಗಿದೆ. ಇದರ ಬಗ್ಗೆ ಮಾತಾಡ್ತಾ, ಹಾಗೆ ಇದರ ಹಿಂದೆ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಕೂಡ ಇದೆ. ಇದರ ಬಗ್ಗೆ ಮಾತಾಡ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗಬಹುದು ಅಂತ ಹೇಳ್ತಾ, ಈಗ ಕೇಳಿ ಸ್ವೀಟಿ ಚಲನಚಿತ್ರದಿಂದ ಟಿಪ್ಪು ಮತ್ತು ಪ್ರಿಯಾ ಹಿಮೇಶ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಇನ್ನು ಕೃಷಿಕರ ಬದುಕಿನ ಜೀವನಾಡಿಯಾದಂತಹ ಎತ್ತುಗಳನ್ನ ಪೂಜಿಸುವಂತಹ ಈ ಮಣ್ಣೆತ್ತಿನ ಅಮಾವಾಸ್ಯೆ ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯೆ ದಿನ ಬರುವಂತಹ ಹಬ್ಬ ಅಂತ ಹೇಳ್ಬೋದು. ಇದನ್ನ ಬಸವನ ಅಮಾವಾಸ್ಯೆ ಅಥವಾ ಋಷಭ ಅಮಾವಾಸ್ಯೆ ಅಂತ ಕರೀತಾರೆ. ಮುಂಗಾರು ಮಳೆಯ ಆರಂಭ ಇನ್ನೇನು ಆಗ್ತಿದೆ ಅನ್ನುವಾಗ ಹೊಸ ಕೃಷಿ ಚಟುವಟಿಕೆಗಳನ್ನ ಪ್ರಾರಂಭಿಸುವಂತಹ ಹೊತ್ತಿನಲ್ಲಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆನ ಆಚರಣೆ ಮಾಡಲಾಗುತ್ತೆ. ಈಗ ಕೇಳಿ ಕಾರ್ತಿಕ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮಣಿ ಶರ್ಮಾ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ಯಶ್ವಂತ್ ಚಲನಚಿತ್ರದಿಂದ.

ಇನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಏನು ತಮ್ಮ ಜಮೀನಿನಲ್ಲಿ ಇದ್ದಂತಹ ಮಣ್ಣನ್ನು ತೆಗೆದುಕೊಂಡು ಬರ್ತಾರೆ. ಅದನ್ನು ತಗೊಂಡು ಬಂದು ಅದನ್ನು ಚಿಕ್ಕಡಿ ಮಣ್ಣಿನಿಂದ ಕುಂಬಾರರ ಮನೆಯಿಂದ ತಂದಂತಹ ಮಣ್ಣಿನ ಎತ್ತುಗಳನ್ನ ಸಿದ್ಧಪಡಿಸಲಾಗುತ್ತೆ. ಅಂದರೆ ಅವರ ಮಣ್ಣಿನಲ್ಲಿ ಏನು ಫಲವತ್ತತೆ ಇದೆ ಅಂತಹ ಫಲವತ್ತತೆಯನ್ನು ಪರೀಕ್ಷಿಸಲಿಕ್ಕೂ ಕೂಡ ಈ ಒಂದು ಹಬ್ಬ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಮಣ್ಣಿನ ಎತ್ತುಗಳ ಮುಂದೆ ಮೇವು ಮತ್ತು ನೀರು ಹಾಕಲು ಸಣ್ಣದಾದಂಥ ಮಣ್ಣಿನ ಹರಿವಾಣವನ್ನು ಇಟ್ಟಿರ್ತಾರೆ. ಹಾಗೆ ಈ ಎತ್ತುಗಳಿಗೆ ಧೂಪ, ದೀಪ, ಅರಿಶಿನ, ಕುಂಕುಮ ಮತ್ತು ಹೂಗಳಿಂದ ಶಾಸ್ತ್ರೋಕ್ತವಾಗಿ ಒಂದು ಪೂಜೆಯನ್ನು ಕೂಡ ನೆರವೇರಿಸಲಾಗುತ್ತೆ. ಅದರ ಜೊತೆ ರೈತರ ಮನೆಗಳಲ್ಲಿ ಹೋಳಿಗೆ ಮತ್ತು ಕಡುಬು ಹಾಗೆ ವಿವಿಧ ಸಿಹಿ ತಿನಿಸುಗಳನ್ನ ತಯಾರಿಸಿ ದೇವರಿಗೆ ನೈವೇದ್ಯವನ್ನು ಕೂಡ ಮಾಡಲಾಗುತ್ತೆ. ಕಾರ ಹುಣ್ಣಿಮೆಯ ವಿಶ್ರಾಂತಿಯ ನಂತರ ಈ ಎತ್ತುಗಳನ್ನೆಲ್ಲ ಕೃಷಿ ಕಾರ್ಯಕ್ಕೆ ಸಜ್ಜುಗೊಳಿಸಲಿಕ್ಕೆ ಹಾಗೆ ಈ ಒಂದು ಹಬ್ಬದ ಆಚರಣೆ ಇಲ್ಲಿ ಒಂದು ಶುರು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಂದು ಕಡೆ ನದಿಯಲ್ಲಿ ಸ್ನಾನವನ್ನು ಮಾಡೋದು ಕೂಡ ಉಂಟು. ಪುಣ್ಯ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಮೌನ ವ್ರತವನ್ನು ಆಚರಿಸೋದು ಹಾಗೆ ದಾನ ಮತ್ತು ಧರ್ಮ ಮಾಡೋದ್ರಿಂದ ಪುಣ್ಯ ಲಭಿಸುತ್ತೆ ಎಂಬ ಒಂದು ನಂಬಿಕೆ

ನಮ್ಮ ಪರಂಪರೆಯಲ್ಲಿ ನಾವು ಆಚರಿಸುವಂತಹ ಅನೇಕ ಹಬ್ಬಗಳಿಗೆ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಕೂಡ ಉಂಟು. ಅಂಥದ್ರಲ್ಲಿ ಈ ಮಣ್ಣೆತ್ತಿನ ಅಮಾವಾಸ್ಯೆಗೂ ಕೂಡ ವೈಜ್ಞಾನಿಕ ಕಾರಣ ಇದೆ. ಮುಂಗಾರು ಮಳೆಯ ಆರಂಭದಲ್ಲಿ ಹೊಲದ ಜಿಗಟು ಮಣ್ಣನ್ನು ತಂದು ಎತ್ತುಗಳನ್ನ ಮಾಡ್ತೀವಿ. ಅದಾದ ಮೇಲೆ ಸಾಂಪ್ರದಾಯಿಕ ಮಣ್ಣಿನ ಪರೀಕ್ಷೆಯ ವಿಧಾನ ಇದು ಅಂತ ಹೇಳಿದ್ದಾರೆ. ಹಾಗೆಯೇ ಮಣ್ಣು ಎಷ್ಟು ಜಿಗಟಾಗಿದೆ, ನೀರನ್ನು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ಎಷ್ಟಿದೆ, ಹಾಗೆ ಇದು ಬಿತ್ತನೆಗೆ ಯೋಗ್ಯವೋ ಇಲ್ಲವೋ ಅಂತ ನಾವು ಪರೀಕ್ಷೆ ಮಾಡುವಂತಹ ವಿಧಾನ ಇದಂತೆ. ಈಗ ಕೇಳಿ ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿರುವಂತಹ ಈ ಒಂದು ಗೀತೆ, ಜಂಗ್ಲಿ ಚಲನಚಿತ್ರದಿಂದ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆಗೆ ವೈಜ್ಞಾನಿಕ ಕಾರಣಗಳಲ್ಲಿ ಮತ್ತೊಂದಂದ್ರೆ ಇದು ಒಂದು ರೀತಿಯ ಪರಿಸರ ಸ್ನೇಹಿ ಆಚರಣೆ ಅಂತೇಳಿ. ಈ ಹಬ್ಬಕ್ಕೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಅಥವಾ ರಾಸಾಯನಿಕ ಮೂರ್ತಿಗಳ ಬದಲಾಗಿ ಕೇವಲ ನೈಸರ್ಗಿಕವಾದಂತಹ ಜಿಗಟು ಮಣ್ಣನ್ನು ಬಳಸ್ತೀವಿ. ಹಾಗೆ ಪೂಜೆಯ ನಂತರ ಈ ಮಣ್ಣನ್ನು ಈ ಮಣ್ಣಿನ ಎತ್ತೆಗಳನ್ನ ಬಾವಿ, ಕೆರೆ ಅಥವಾ ಹೊಲದ ಮಣ್ಣಿನಲ್ಲಿಯೇ ವಿಸರ್ಜನೆ ಮಾಡಲಾಗುತ್ತೆ. ಇದು ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಮಾಡದೆ ಮಣ್ಣು ಮಣ್ಣಿಗೆ ಸೇರುವಂತಹ ಪುನರಾವರ್ತಿತ ಒಂದು ಚಕ್ರವನ್ನು ತೋರಿಸುತ್ತೆ. ಹಾಗೆ ಇದು ಕೂಡ ಒಂದು ಪರಿಸರ ಸ್ನೇಹಿ ಆಚರಣೆ ಅಂತೇಳಿ ವೈಜ್ಞಾನಿಕವಾಗಿ ಹೇಳುತ್ತೆ. ಈಗ ಕೇಳಿ ಮತ್ತೊಂದು ಗೀತೆ, ಸುದೀಪ್ ಮತ್ತು ಇಂದು ನಾಗರಾಜ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಬಚ್ಚನ್ ಚಲನಚಿತ್ರದಿಂದ ಈ ಗೀತೆ.

ಇನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆಯ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಕೃಷಿಯ ಆಧಾರ ಸ್ತಂಭವಾದಂತಹ ಎತ್ತುಗಳಿಗೆ ವಿಶ್ರಾಂತಿಯನ್ನ ನೀಡಿ ಕೃತಜ್ಞತೆಯನ್ನ ಸಲ್ಲಿಸೋದು. ಇದರ ಹಿಂದಿನ ಒಂದು ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಕಠಿಣ ಕೃಷಿ ಕೆಲಸಗಳ ಆರಂಭಕ್ಕೆ ಮುನ್ನ ಮೂಕ ಪ್ರಾಣಿಗಳಾಗಿ ನಾವು ಏನನ್ನ ನಮ್ಮ ಕೃಷಿಗೆ ಬಳಸ್ಕೊಳ್ತಾ ಇದ್ದೀವಿ ಅಂತಹ ಒಂದು ಪ್ರಾಣಿಗಳಿಗೆ ವಿಶ್ರಾಂತಿಯನ್ನು ನೀಡಬೇಕು, ಮತ್ತು ಅವುಗಳ ಆರೋಗ್ಯದ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕು. ಪರಿಸರದ ಸಮತೋಲನಕ್ಕೆ ಇದು ಅತ್ಯಗತ್ಯ ಅಂತ ಅನ್ನೋದು ಕೂಡ ವೈಜ್ಞಾನಿಕ ಕಾರಣವಾಗಿದೆ. ಈಗ ಕೇಳಿ ಹರಿಹರನ್ ಅವರ ಒಂದು ಧ್ವನಿಯಲ್ಲಿರುವಂತಹ ಗೀತೆ, ಗೂಗ್ಲಿ ಚಲನಚಿತ್ರದಿಂದ, ಕವಿರಾಜ್ ಅವರ ಸಾಹಿತ್ಯ, ಜೋಶ್ವಾ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇದೆ.

ಇನ್ನು ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಕೆಲವೊಂದು ಕಡೆ ಉಪವಾಸ ಮಾಡೋದು ಕೂಡ ಉಂಟು. ಇದಕ್ಕೂ ಕೂಡ ವೈಜ್ಞಾನಿಕವಾದಂತಹ ಕಾರಣವನ್ನ ಕೊಟ್ಟಿದ್ದಾರೆ. ಅಮಾವಾಸ್ಯೆ ದಿನ ಚಂದ್ರ ಮತ್ತೆ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಮೇಲೆ ಏನಾದರೂ ಬಿದ್ದಾಗ ಅದು ಜಲಮೂಲಗಳು ಹಾಗೆ ಮನುಷ್ಯನ ದೇಹದಲ್ಲಿ ಇರುವಂತಹ ರಕ್ತ ಪರಿಚಲನೆ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಹಗುರವಾದ ಆಹಾರ ಸೇವನೆ ಮಾಡಬೇಕು ಅಥವಾ ಉಪವಾಸ ಇರೋದ್ರಿಂದ ದೇಹದ ಆಮ್ಲೀಯತೆ ಸಮತೋಲನದಲ್ಲಿ ಇರುತ್ತೆ ಅನ್ನೋದು ಕೂಡ ಇದೆ. ಏನು ನಾವು ಆಚರಣೆಗಳಲ್ಲಿ ನಮ್ಮ ಪರಂಪರೆಯಿಂದ ಬಂದಂತಹ ಆಚರಣೆಗಳನ್ನ ರೂಢಿಸ್ಕೊಂಡು ಹೋಗ್ತಾ ಇದ್ದೀವಿ, ಪ್ರತಿಯೊಂದಕ್ಕೂ ಕೂಡ ವೈಜ್ಞಾನಿಕ ಕಾರಣಗಳನ್ನ ಹುಡುಕುವಂತಹ ನಿಟ್ಟಿನಲ್ಲಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಮಣ್ಣನ್ನ ಪರೀಕ್ಷೆ ಮಾಡಲಿಕ್ಕಾಗ್ಲಿ ಅಥವಾ ಪರಿಸರ ಸ್ನೇಹ ಆಚರಣೆ ಹಾಗೆಯೇ ಜೈವಿಕ ವೈವಿಧ್ಯತೆ ಮತ್ತು ಪ್ರಾಣಿ ಸಂರಕ್ಷಣೆಯಲ್ಲಿ ಒಂದು ಮಹತ್ತರವಾದಂತಹ ಪಾತ್ರವನ್ನು ವಹಿಸಿರುವಂತಹ ಹಬ್ಬ ಅಂತಲೇ ಹೇಳ್ಬೋದು. ಇನ್ನೇನು ಸಮಯ ಆಗಿದೆ 9:56:37, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಮ್ಮ ಈ ದಿನದ ಇಂದಿನ ವಿಶೇಷ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದಾಗಿದೆ. ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದ ಕೊನೆಯ ಗೀತೆ ಅಯೋಗ್ಯ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಪಾಲಾಕ್ ಮುಚ್ಚಾಲ್ ಅವರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಅರ್ಜುನ್ ಜಾನಿ ಅವರ ಸಂಗೀತ ಸಂಯೋಜನೆ ಇದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಇಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ಪ್ರಸ್ತಾವಿತ ಒಂದು ರಾಷ್ಟ್ರ ಒಂದು ಚುನಾವಣೆ ವ್ಯವಸ್ಥೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ನಿನ್ನೆ ಲಖನೌನಲ್ಲಿ ವಿವಿಧ ಕ್ಷೇತ್ರಗಳ ತಜ್ಞರು ಹಾಗೂ ಸಂಬಂಧಿತ ಭಾಗಿದಾರರೊಂದಿಗೆ ಚರ್ಚೆ ನಡೆಸಿತು. ಇಂದು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಇತರ ರಾಜಕೀಯ ಭಾಗಿದಾರರೊಂದಿಗೆ ಸಮಿತಿ ಸಭೆ ನಡೆಸಿ ದೇಶಾದ್ಯಂತ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಪರಿಕಲ್ಪನೆ ಕುರಿತು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಲಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾಕ್ಟರ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಉದ್ವಿಗ್ನತೆಯ ನಡುವೆಯೇ ಪ್ರಮುಖ ಸಮುದ್ರ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣ ತಮ್ಮದಾಗಿದೆ ಎಂದು ಹೇಳಿಕೊಂಡಿದ್ದು ಕದನ ವಿರಾಮ ಒಪ್ಪಂದವನ್ನು ಉಲ್ಲಂಘಿಸಿರುವುದಾಗಿ ಆರೋಪಿಸಿ ಇರಾನ್ಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಮತದಾರರು ಸ್ವತಃ ಆನ್ಲೈನ್ ಮೂಲಕ 64,835 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. 28,209 ಮಂದಿ ಮತದಾರರು ಮನೆಯಲ್ಲಿ ಗೈರು ಹಾಜರಿದ್ದು 87,281 ಮಂದಿ ಶಾಶ್ವತ ವಲಸೆ ಹಾಗೂ 22,285 ಮಂದಿ ಮೃತಪಟ್ಟಿರುವುದು ವರದಿಯಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯ ಉತ್ತೇಜಿಸುವ ಸಲುವಾಗಿ ರಾಜ್ಯದ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಒಟ್ಟು 10,000 ಭಾರತ್ ಜೋಡೋ ಯುವ ಸಂಘ ಸ್ಥಾಪಿಸಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶ ನೀಡಿದೆ. 2026-27 ಸಾಲಿಗೆ ರಾಜ್ಯದ ಕಾಲೇಜು ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರು, ಅತಿಥಿ ಗ್ರಂಥಪಾಲಕರು ಹಾಗೂ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕರನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಳ್ಳಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಆತ್ಮೀಯ ಕೇಳಿಗರಿಗೆಲ್ಲ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಳೆಯ ಸುಮಧುರ ಮತ್ತೆ ಅಪರೂಪದ ಗೀತೆಗಳನ್ನ ಕೇಳ್ತಾ ಸಾಗಬಹುದು. ಮೊದಲಿಗೆ ಕೇಳಿ ಭಕ್ತ ಕುಮಾರ ಚಲನಚಿತ್ರದಿಂದ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆಗೆ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇದೆ.

ಭಕ್ತ ಕನಕದಾಸ ಚಲನಚಿತ್ರದಿಂದ ಜಿಕ್ಕಿಯವರ ಗಾಯನದಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆ, ಎಂ ವೆಂಕಟರಾಜು ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ, ಹಾಗೆ ಎಸ್ ಪಿ ಶೈಲಜಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕೂಡ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ ಗಂಧರ್ವಗಿರಿ ಚಲನಚಿತ್ರದಿಂದ.

ಗೃಹಲಕ್ಷ್ಮಿ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಗಾಯನದಲ್ಲಿ ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಪಿ ಸುಶೀಲ್ ಅವರ ಗಾಯನದಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ

ಎಲ್ಆರ್ ಈಶ್ವರಿ ಮತ್ತು ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸಿವಿ ಶಿವಶಂಕರ್ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆಯನ್ನ ನಮ್ಮ ಊರು ಚಿತ್ರದಿಂದ ಕೇಳಿದ್ರಿ. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಗೀತೆ ರಂಗನಾಯಕಿ ಚಲನಚಿತ್ರದಿಂದ, ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಓಲ್ಡೀಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳನ್ನ ಹಾಗೆ ಅಪರೂಪದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸಮಯ 10:41 ಆಗಿದೆ. ಈಗ ಕೇಳಿ ಭಲೇ ರಾಜ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ರಚನೆ, ಸತ್ಯಮ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಬಾಧಿಗೆ ಎದುರಾಳಿ ನಾನೇ ನಾನೇ ನಾನೇ ಬಾಳಿನ ಜೋಕರ್ ನಾನೇ ಬಡವರ ಮೆಂಬರ್ ಕರೆಯೋ ಹೆಸರೋ ಭಲೆ ರಾಜ ನಾಳೆ ಊಟಕ್ಕೆ ಚಕ್ಕರ್ ನಾಳೆ ಊಟಕ್ಕೆ ಚಕ್ಕರ್.

ಬಾಯಿ ಮಾಸ್ಟರ್ ನಾನೇ ನಾನೇ ನಾನೇ ಬಾಳಿನ ಜೋಗರ್ ನಾನೇ ಬಡವರ ಮೆಂಬರ್ ಕರೆಯೋ ಹೆಸರು ಬಲಿರಾಜ ನಾಳೆ

ಭಕ್ತ ಸಿರಿಯಾಳ ಚಲನಚಿತ್ರದಿಂದ ಬಿ ವಸಂತ ಮತ್ತು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಕೆ ಜೆ ಜೇಸುದಾಸ್ ಮತ್ತು ಪಿ ಸುಶೀಲ ಅವರ ಧ್ವನಿಯಲ್ಲಿ ವಿಜಯನಾರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಾಗ ಕಾಳಭೈರವ ಚಲನಚಿತ್ರದಿಂದ.

ಈಗ ಕೇಳಿ ಬಂಗಾರದ ಪಂಜರ ಚಲನಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ರಘು ಅವರ ಸಂಗೀತ ಸಂಯೋಜನೆ ಇರುವಂತಾಗಿದೆ.

0: ಬಂದಿ.
1: ಈಗ ಕೇಳಿ ಎಸ್ ಜಾನಕಿ ಅವರ ಗಾಯನದಲ್ಲಿ ಎರಡು ಮುಖ ಚಲನಚಿತ್ರದಿಂದ ಚಿ ಉದಯಶಂಕರ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಸಮಯ ಆಗಿದೆ 10:54:43. ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಏನೇನು ಆಗ್ತಾ ಬಂತು. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಪುನರ್ದತ್ತ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ವಿ ರಾಮಕೃಷ್ಣ ಅವರ ಧ್ವನಿಯಲ್ಲಿ

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಇಂದು 3ನೇ ನಮಸ್ತೆ ದಿನವನ್ನು ಆಚರಿಸಲಿದ್ದು, ರಾಷ್ಟ್ರೀಯ ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆ ನಮಸ್ತೆ ಯೋಜನೆಯನ್ನು ಪ್ರಾರಂಭಿಸಿ 3 ವರ್ಷಗಳನ್ನು ಪೂರೈಸಲಿದೆ. ಹೊರ್ಮುಜ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು, ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮನ್ನ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ಆಗಸ್ಟ್ 6ರಂದು ಮಳೆಗಾಲದ ವಿಧಾನಮಂಡಲ ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಧಾರ್ಮಿಕ ಪ್ರವಾಸೋದ್ಯಮ ಅಭಿವೃದ್ಧಿಯ ಸಲುವಾಗಿ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಮೂಲಸೌಕರ್ಯ ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಕಂದಾಯ ಇಲಾಖೆ ಸೂಚನೆ ನೀಡಿದೆ. ಅದರಂತೆ ಭಕ್ತಾದಿಗಳ ಅನುಕೂಲಕ್ಕಾಗಿ ದೇವಾಲಯಗಳಲ್ಲಿ ಸರಿಯಾದ ರಸ್ತೆ ಸಂಪರ್ಕ ಕಲ್ಪಿಸುವುದು, ಶೌಚಗೃಹ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ ಮತ್ತು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಸುತ್ತೋಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರು ನಗರದಲ್ಲಿ ಆಗಸ್ಟ್ 15ರಂದು ನಡೆಯುವ ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಗಳು ವಿನೂತನ ಹಾಗೂ ವಿಶೇಷವಾಗಿರಲಿ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ನಡೆದ ರಾಜ್ಯ ಮಟ್ಟದ ಸ್ವಾತಂತ್ರ್ಯೋತ್ಸವ 2026ರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಪ್ರಸ್ತಾಪಿಸಲಾಗಿರುವ 13 ರೋಪ್ವೇ ಯೋಜನೆಗಳನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಲು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ. ಈ ಸಂಬಂಧ ನಿನ್ನೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ವಿವಿಧ ರೋಪ್ವೇ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯವು ಭಾರತೀಯ ಕಾಲಮಾನ ಮಧ್ಯಾಹ್ನ 3:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಆಗಿದೆ 11:03. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಗೀತೆಗಳನ್ನ ಕೇಳುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ RRR ಚಲನಚಿತ್ರದಿಂದ ರಾಹುಲ್ ಸಿಪ್ಲಿಗುಂಜ್ ಮತ್ತು ಕಾಳಭೈರವ ಅವರ ಧ್ವನಿಯಲ್ಲಿ, ಆಜಾದ್ ವರದರಾಜ್ ಅವರ ಸಾಹಿತ್ಯ, MM ಕೀರವಾಣಿ ಅವರ ಸಂಗೀತ ಸಂಯೋಜನೆ ಇದೆ.

ಕೆಣೆಯುವಂತೆ ಮೈಯಲ್ಲಿರೋ ಕುತವೆಲ್ಲ ಕೆಣೆಯುತ್ತಾ ಕುಣಿಯಲೀಗ ಆಡೋ ನಾಯಕ ಯಕಿ ನಾಟು ನಾಟು ನಾಟು.

ಬನಾರಸ್ ಚಲನಚಿತ್ರದಿಂದ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ. ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ ಇರುವಂತಹ ಈ ಗೀತೆ ಕಾಟೇರ ಚಲನಚಿತ್ರದಿಂದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ.

ಲ್ಯಾಂಡ್ ಲಾರ್ಡ್ ಚಲನಚಿತ್ರದಿಂದ ವಿಜಯ್ ಪ್ರಕಾಶ್ ಮತ್ತು ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಸೀತಾರಾಮ ಕಲ್ಯಾಣ ಚಲನಚಿತ್ರದಿಂದ ಅರ್ಮಾನ್ ಮಲಿಕ್ ಅವರ ಧ್ವನಿಯಲ್ಲಿ ವಿ ಸಾಯಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಮುಂದಿನ ಹಾಗೂ ಕೊನೆಯ ಗೀತೆ ಇದು ಸಿಂಗ ಚಿತ್ರದ್ದು. ವಿಜಯ್ ಪ್ರಕಾಶ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಚೇತನ್ ಕುಮಾರ್ ಅವರು ಬರೆದಂತಹ ಗೀತೆಗೆ ಧರ್ಮ ವಿಶ್ ಅವರ ಸಂಗೀತ ನಿರ್ದೇಶನ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಈ ದಿನ ಭಾರತದ ಅತ್ಯಂತ ಪ್ರತಿಭಾವಂತ ಕಲಾವಿದೆ, ಹಾಗೇನೆ ಕನ್ನಡದಲ್ಲೂ ಅನೇಕ ಚಿತ್ರಗಳಲ್ಲಿ ಜೀವ ತುಂಬಿ ಅಭಿನಯ ಮಾಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದು, ಆನಂತರ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ವೈಯಕ್ತಿಕ ಜೀವನಕ್ಕಾಗಿ ಅಮೆರಿಕಾಗೆ ಹೋಗಿ ಆನಂತರ ಮತ್ತೆ ಭಾರತಕ್ಕೆ ತನ್ನ ಸ್ವಸ್ಥಾನಕ್ಕೆ ವಾಪಸ್ ಬಂದು ಈಗ ಪೋಷಕ ಕಲಾವಿದರಾಗಿ ಒಳ್ಳೆಯ ಪಾತ್ರಗಳ ನಿರೀಕ್ಷೆಯಲ್ಲಿ ಹಲವಾರು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾ ಈ ದಿನ ಜನುಮ ದಿನವನ್ನಾಗಿ ಆಚರಿಸಿಕೊಳ್ಳುತ್ತಿರುವಂತಹ ನಟಿಯೊಬ್ಬರ ಕುರಿತಾಗಿ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ. ನಿಮಗೀಗಾಗಲೇ ಗೊತ್ತಾಗಿರುತ್ತೆ ಯಾರು ಆ ನಟಿ ಅಂತ. ಒಂದು ಹಾಡನ್ನು ಕೇಳಿ ಬನ್ನಿ, ಹಾಡಿನ ನಂತರ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ.

ಹೌದು, ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶ ಹಾಗೂ ಮಾಹಿತಿ ಸರಿಯಾಗಿದೆ. ಚಿತ್ರನಟಿ, ಬಹುಭಾಷಾ ತಾರೆ, ಕನ್ನಡ, ಮಲಯಾಳಂ, ತೆಲುಗು, ತಮಿಳು, ಹಿಂದಿ, ತುಳು ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ನೂರಾರು ಚಿತ್ರಗಳಲ್ಲಿ ತುಂಬ ಪ್ರೀತಿಯಿಂದ ಶಿಸ್ತಿನಿಂದ ಒಬ್ಬ ಅದ್ಭುತ ನಟಿಯಾಗಿ ವಿಶೇಷ ಪಾತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಆಯಾಮ ಇರುವಂತಹ ನಟನೆಯಲ್ಲಿ ನಮ್ಮ ಮುಂದೆ ಎದುರಾಗಿ ಯಾವುದೇ ಭಯವನ್ನು ಬೀಳದೆ 7ನೇ ತರಗತಿಯಲ್ಲೇ ತಮ್ಮ ಅಭಿನಯದ ಚಾತುರ್ಯವನ್ನು ತೋರಿಸಿದಂತಹ ನಟಿ ಗೀತಾ ಅವರ ಜನ್ಮದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳು. ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ, ವೈಯಕ್ತಿಕವಾಗಿ ಆಡಳಿತ ವರ್ಗದ ಪರವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ, ಈ ಹಿಂದೆ ತಿಳಿಸಿದ ಹಾಗೆ ಮಲಯಾಳಂ, ತೆಲುಗು, ಕನ್ನಡ, ಹಿಂದಿ, ತಮಿಳು, ತುಳು ಎಲ್ಲ ಭಾಷೆಗಳಲ್ಲಿ ನೂರಾರು ಚಿತ್ರಗಳಲ್ಲಿ ಇವರ ಅಭಿನಯ. ಹೆಚ್ಚಾಗಿ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಕನ್ನಡದ ಎಲ್ಲ ಪ್ರಮುಖ ನಟರ ಜೊತೆ, ಸೂಪರ್ ಸ್ಟಾರ್ಗಳ ಜೊತೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್, ಹೀಗೆ ಎಲ್ಲರ ಜೊತೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಪೋಷಕ ಪಾತ್ರಗಳಲ್ಲೂ ಇವರು ಮಿಂಚ್ತಾರೆ. ಯಾಕೆಂದರೆ ಇವರು ತೆರೆಯ ಮೇಲೆ ಬಂದರೆ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ಖುಷಿ ತರುತ್ತೆ. ತುಂಬ ಮುದ್ದಾದ ಮುಖದೊಂದಿಗೆ ತುಂಬ ಚಂದ ಕಾಣ್ತಾರೆ, ನಮ್ಮೆಲ್ಲರಿಗೂ ತುಂಬ ಹತ್ತಿರ ಅನ್ನಿಸ್ತಾರೆ. ಇವರ ನಟನೆ, ಶಿಸ್ತು, ಹಾಗೆಯೇ ಜೀವನ ಶೈಲಿ ಎಲ್ಲವೂ ಈಗ ಬರುವಂತಹ ಯುವ ನಟಿಯರಿಗೆ, ಎಲ್ಲ ಕಲಾವಿದರಿಗೆ ಖಂಡಿತ ಒಂದು ರೀತಿಯ ಮಾದರಿ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ನಟಿಯ ಜನ್ಮದಿನ ಇಂದು. ಇನ್ನು ಇವರ ಹೆಸರು ಬಂದಾಗ ಈ ಗೀತೆಯನ್ನು ಮರೆಯಲಿಕ್ಕೆ ಸಾಧ್ಯನಾ?

ಗೀತಾ ಕಡಂಬಿ ಇವರ ಪೂರ್ತಿ ಹೆಸರು 14 ಜುಲೈ 1962 ಜನನ ತಮಿಳುನಾಡಿನಲ್ಲಿ. ಇನ್ನು ಪ್ರಾರಂಭದ ದಿನಗಳಲ್ಲಿ ರಜನಿಕಾಂತ್ ಅವರ ತಂಗಿಯ ಪಾತ್ರ, ಸಹೋದರಿ ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ. ಭೈರವಿ ಚಿತ್ರದ ಮುಖಾಂತರ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಆನಂತರ ಇವರಿಗೆ ದೊಡ್ಡ ಬ್ರೇಕ್ ಹೆಸರು ತಂದುಕೊಟ್ಟಂತಹ ಚಿತ್ರ ಪಂಚಾಗ್ನಿ ಅನ್ನುವಂತಹ ಮಲಯಾಳಂ ಚಿತ್ರ. ಈ ಚಿತ್ರದ ಇವರ ಇಂದಿರಾ ಅನ್ನುವಂತಹ ಪಾತ್ರ ಪೋಷಣೆ ದೊಡ್ಡ ರೀತಿಯಲ್ಲಿ ಹೆಸರು ಮಾಡುತ್ತೆ, ಮೆಚ್ಚುಗೆಯನ್ನು ತಂದುಕೊಡುತ್ತೆ, ಇವರಿಗೆ ಮುಂದಿನ ದಾರಿಯನ್ನು ಸುಗಮವಾಗಿ ಮಾಡುತ್ತೆ. ಆನಂತರ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡ, ತೆಲುಗು, ತಮಿಳು ಹಾಗೇ ಮಲಯಾಳಂ ಭಾಷೆಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ, ತನ್ನ ಧ್ವನಿಯನ್ನು ನೀಡಿದ್ದಾರೆ. ಹಾಗೆಯೇ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೇ ಹಲವಾರು ತಮಿಳು, ಮಲಯಾಳಂ ಮತ್ತು ತೆಲುಗು ಭಾಷೆಯ ಧಾರಾವಾಹಿಗಳಲ್ಲೂ ಸಹ ಇವರು ಅಭಿನಯವನ್ನು ಮಾಡಿದ್ದಾರೆ. ಇನ್ನು ನಮ್ಮ ದೂರದರ್ಶನದ ಧಾರಾವಾಹಿಯಲ್ಲೂ ಇವರ ಅಭಿನಯವನ್ನು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ಇವರು ಕಾಳಿಂಗ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ತಮ್ಮ ಚಿತ್ರ ಪಯಣವನ್ನು ಶುರು ಮಾಡ್ತಾರೆ. ಆನಂತರ ಅನೇಕ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡ್ತಾರೆ. ಹೆಣ್ಣಿನ ಸೇಡು, ಹಾಗೆಯೇ ಆಶಾ ಕಿರಣ, ದೇವತೆ, ಎರಡು ರೇಖೆಗಳು, ರಾಮಾಪುರದ ರಾವಣ, ಆರಾಧನೆ, ಪ್ರಚಂಡಕುಳ್ಳ, ದೇವರಿದ್ದಾನೆ, ಮಮತೆಯ ಮಡಿಲು, ಗೂಂಡಾ ಗುರು, ಗಿರಿಬಾಲೆ, ಧ್ರುವತಾರೆ, ಮರೆಯದ ಮಾಣಿಕ್ಯ, ವೀರಾದಿ ವೀರ, ಮಧುರ ಬಾಂಧವ್ಯ, ಅರುಣರಾಗ, ಈಗಷ್ಟೇ ನೀವು ಕೇಳಿದಂತಹ ಗೀತೆಯ ಚಿತ್ರದ ಹೆಸರು. ಈ ಒಂದು ಚಿತ್ರದ ಇವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ ಇವರಿಗೆ ಬರುತ್ತೆ. ಹಾಗೆಯೇ ಅನೇಕ ಖಾಸಗಿ ವಾಹಿನಿ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬರುತ್ತೆ. ಇನ್ನು ವಿಶ್ವರೂಪ, ಅನುರಾಗ ಅರಳಿತು, ನೆನಪಿನ ದೋಣಿ, ಹೃದಯ ಪಲ್ಲವಿ, ಬಜಾರ್ ಭೀಮಾ, ಹಾಗೆಯೇ ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಆಸೆ, ಅಂತಿಮ ತೀರ್ಪು, ಶ್ರುತಿ ಸೇರಿದಾಗ, ಹೀಗೆ 1980-90 ದಶಕದಲ್ಲಿ ಅತ್ಯಂತ

ಬ್ಯುಸಿಯೆಸ್ಟ್ ನಟಿಯಾಗಿ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ ಎಲ್ಲ ಭಾಷೆಗಳಲ್ಲೂ ತನ್ನ ಧ್ವನಿಯ ಮುಖಾಂತರ, ಯಾವುದೇ ಡಬ್ಬಿಂಗ್ ಇಲ್ಲದೆ, ತುಂಬ ಸುಲಲಿತವಾಗಿ ಆ ಭಾಷೆಗೆ ಒಗ್ಗಿಕೊಂಡು ಆ ಮಣ್ಣಿನ ನೆಲದ ಗುಣವನ್ನು ತನ್ನವಳಾಗಿ ಆಗಿಸ್ಕೊಂಡು, ಅಂದರೆ ತನ್ನದಾಗಿ ಆಗಿಸ್ಕೊಂಡು ಅವರ ನಟನೆ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಉದಾಹರಣೆಗೆ ಅವರು ಕನ್ನಡ ಭಾಷೆಯಲ್ಲಿ ಅಭಿನಯ ಮಾಡಿದ್ರೆ ಇವರು ಕನ್ನಡದವರೇನೋ ಅನಿಸುತ್ತೆ, ತಮಿಳು, ತೆಲುಗು, ಮಲಯಾಳಂ ಭಾಷೆಯಲ್ಲಿ ಅಭಿನಯ ಮಾಡಿದರೆ ನಿಜವಾಗ್ಲೂ ಇವರು ಆ ಭಾಷೆಯವರೇ ಜನ್ಮತಃ ಅಂತ ಅನಿಸುತ್ತೆ. ಅಷ್ಟು ನೈಜ ಅಭಿನಯ ಗೀತಾ ಅವರದ್ದು.

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬಹುಭಾಷಾ ತಾರೆ ಚಿತ್ರನಟಿ ಗೀತಾ ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. 1988 ದೇವತಾ ಮನುಷ್ಯ, ದಾದಾ, ಅರ್ಜುನ್, ಮಿಥಿಲೇಯ, ಸೀತೆಯರು, ರಾಮಣ್ಣ ಶಾಮಣ್ಣ, ಗುಡುಗು ಸಿಡಿಲು, ಶಿವಮೆಚ್ಚಿದ ಕಣ್ಣಪ್ಪ, ಆನಂತರ ಮಾಧುರಿ, ಆನಂತರ ಅನ್ನುವಂತಹ ಚಿತ್ರ, ಸಂಸಾರ ನೌಕೆ, ಆವೇಶ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ, ಪ್ರಥಮ ಉಷಾ ಕಿರಣ, ನಿಗೂಢ ರಹಸ್ಯ, ನಾಗಿಣಿ, ಹರಕೆಯ ಕುರಿ, ಹೀಗೇನೆ ಸಂಘರ್ಷ, ಚಿನ್ನಾನಿ ನಗುತ್ತಿರು ಮತ್ತು ಜಿಂದಾಬಾದ್, ವಿಮೋಚನೆ, ಪೂರ್ವಾಪರ, ಓ ಪ್ರಿಯತಮ, ಮಿಸ್ ಕ್ಯಾಲಿಫೋರ್ನಿಯಾ, ಶ್ರೀತೀರ್ಥ, ಬೃಂದಾವನ, ಶಿವಂ, ಹೀಗೆ ಮೀನಾಕ್ಷಿ, ಹಳ್ಳಿ ಪಂಚಾಯತ್, March 22, ವ್ಯಾಘ್ರ, 10ನೇ ತರಗತಿ, ಅನೇಕ ಪಾತ್ರಗಳಲ್ಲಿ, ಚಿತ್ರಗಳಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ. ಹಾಗೆಯೇ ಇವರ ಅಭಿನಯಕ್ಕೆ ಈಗಾಗಲೇ ತಿಳಿಸಿದ ಹಾಗೆ ಅರುಣರಾಗ ಚಿತ್ರಕ್ಕೆ ಅತ್ಯುತ್ತಮ ನಟಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಹಾಗೆಯೇ ಕೇರಳ ರಾಜ್ಯ ಅತ್ಯುತ್ತಮ ನಟಿ ಪ್ರಶಸ್ತಿ ಇವರಿಗೆ 2ನೇ ಬಾರಿ ಲಭಿಸುತ್ತೆ, 2ನೇ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗುತ್ತೆ. ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳಿಂದ ಇವರ ಅಭಿನಯಕ್ಕೆ, ಅಂದರೆ ಆಧಾರಂ ಅನ್ನುವಂತಹ ಮಲಯಾಳಂ ಚಿತ್ರಕ್ಕೆ, ಶ್ರುತಿ ಸೇರಿದಾಗ ಕನ್ನಡ ಚಿತ್ರಕ್ಕೆ, ಹಾಗೆಯೇ ಬಹುತೇಕ ಎಲ್ಲ ಚಿತ್ರಗಳು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಅಂದರೆ ಕುಟುಂಬದ ಸದಸ್ಯರೊಂದಿಗೆ ಇವರ ಚಿತ್ರಗಳನ್ನು ತುಂಬ ಆರಾಮಾಗಿ ನಾವು ನೋಡಬಹುದಾದಂತಹ ಚಿತ್ರಗಳು ಇವರ ಅಭಿನಯ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ಗೀತೆಗಳ ಪ್ರಸಾರ ಮಾಡುವಲ್ಲಿಯೂ ಅನೇಕ ಹಿಟ್ ಗೀತೆಗಳು ಇವರ ಪಾಲಾಗಿವೆ. ಯಾಕೆಂದರೆ ಬಹುತೇಕ ಎಲ್ಲ ಸೂಪರ್ ಸ್ಟಾರ್ ಜೊತೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗೋದ್ರಿಂದ ಹಲವಾರು ಚಿತ್ರಗಳು, ಹಲವಾರು ಪಾತ್ರಗಳು, ಗೀತೆಗಳು ನಮ್ಮನ್ನು ತುಂಬ ಕಾಡತ್ತೆ, ಪದೇ ಪದೇ ಕೇಳಬೇಕು ಅನ್ಸತ್ತೆ. ಅಂತಹದ್ದೇ ಮತ್ತೊಂದು ಗೀತೆ

ಇವತ್ತಿನ ಕಾರ್ಯಕ್ರಮ ಮತ್ತು ಹಾಡುಗಳನ್ನು ಇಷ್ಟಪಟ್ಟು ಅನೇಕರ ಸಂದೇಶಗಳು ಹರಿದು ಬಂದಿದೆ. ರಾಣಿಯವರು ಹಳೇಬೀಡಿನಿಂದ ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು, ಮಾಹಿತಿ, ಗೀತಾ ಅವರ ಅಭಿನಯ ಎಲ್ಲವೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಣ್ಣಿಗೆ 43749 ಇವರು ಸಹ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ ಬಹುಭಾಷಾ ತಾರೆ, ಭಾರತೀಯ ಚಿತ್ರರಂಗದ ಅದ್ಭುತ ನಟಿಯರಲ್ಲಿ ಇವರು ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಂಜುಳಾ ಮುನಿಯಪ್ಪ ಪಂತರ ಪಾಳ್ಯ ಇಲ್ಲಿಂದ ಮೈಸೂರು ರಸ್ತೆಯಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಹಾಗೆಯೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವಿರೂಪಾಕ್ಷಪ್ಪ, ಕಾವ್ಯ, ರೇಣುಕ, ರುದ್ರಪ್ಪ, ಗೌರಿ ಮಡಿವಾಳರ ಇಂದರಗಿ ಕೊಪ್ಪಳ ಇಲ್ಲಿಂದ, ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಹರಿದು ಬಂದಿದೆ. ಹಾಗೆಯೇ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ, ನೇತ್ರ ಅವರು ಕೆಂಗೇರಿಯಿಂದ, ಹಾಗೆಯೇ ಸವಿತಾ ಈಶ್ವರ್ ಮಂಜುನಾಥ್ ನಗರದಿಂದ, ಪ್ರಕಾಶ್ ವಾಧೋನಿ ಇವರ ಸಂದೇಶ ಹಾನಗಲ್ನಿಂದ, ಸುಜಾತ ಆರ್ ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ವಿಸ್ಮಯ್, ಪೂಜಾ ಮತ್ತವರ ಕುಟುಂಬದವರು ಹಾಗೆಯೇ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಅಂತ ರಾಘವೇಂದ್ರ ಅವರು, ಲೀಲಾ ಅವರು ಬೇಗೂರಿನಿಂದ, ಆರ್ ಎಂ ನಗರದಿಂದ, ಸುಧಾರಾಣಿ ಇರಬಹುದಾ ಅಂತ ಈಗ ಹೇಳ್ತಾ ಇದ್ದಾರೆ, ಇಲ್ಲ, ಸಂಧ್ಯಾ ಮೋಹನ್ ಅವರು, ಹಾಗೆಯೇ ಉಮೇಶ್ ಅವರು ಸಿರಿಗೆರೆಯಿಂದ, ನಿಮ್ಮ ಕಾರ್ಯಕ್ರಮ ನಿರೂಪಣೆ ನನಗೆ ಇಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರಿನಿಂದ, ಸೋಮಶೇಖರ್ ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ನಿಮ್ಮ ಸಂದೇಶಗಳು ಮತ್ತು ಕಾರ್ಯಕ್ರಮದ ಮೇಲಿನ ಪ್ರೀತಿ ಸದಾ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ,

ಇನ್ನು ಅನೇಕರು ಮಂಜುನಾಥ್ ಇಂದರ್ಗಿಯಿಂದ, ಹಾಗೇನೆ ವಸಂತ್ ಕುಮಾರ್ ಹಾಸನಿಂದ ನೈಸ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ, ಸಂದರ್ಶನದಲ್ಲಿ ಇವರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಹೇಗೆ ಇಷ್ಟೊಂದು ಭಾಷೆಯಲ್ಲಿ ವೈವಿಧ್ಯಮಯ ರೀತಿಯ ಅಭಿನಯವನ್ನು ನೀವು ನೀಡಲಿಕ್ಕೆ ಸಾಧ್ಯ ಆಗುತ್ತೆ? ಎಲ್ಲ ಸೂಪರ್ ಸ್ಟಾರ್ಗಳು, ಎಲ್ಲ ಭಾಷೆಯ ದಕ್ಷಿಣ ಭಾರತ ಅಷ್ಟೇ ಅಲ್ಲದೆ ಹಿಂದಿಯಲ್ಲೂ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ನೀವು ಅಭಿನಯವನ್ನು ಮಾಡಿದ್ರಿ, ಹೇಗೆ ಸಾಧ್ಯ ಅಂದಾಗ ಅವರ ಉತ್ತರ ತುಂಬ ಸರಳವಾಗಿತ್ತು. ಶಿಸ್ತು, ಆಸಕ್ತಿ, ಜೊತೆಗೆ ನಿಷ್ಠೆ ಮತ್ತು ನಾವು ಮಾಡೋ ಕೆಲಸದ ಮೇಲೆ ಇಷ್ಟ, ಪ್ರೀತಿ ಎಲ್ಲವೂ ಸೇರಿದಾಗ ಒಂದು ಒಳ್ಳೆಯ ಕೆಲಸ ಆಗತ್ತೆ. ಹಾಗಾಗಿ ಆಗ ಯಾವ ಕೆಲಸವನ್ನು ಬೇಕಾದರೂ ಮಾಡಬಹುದು. ಇದೇ ರೀತಿ ಸಾಧ್ಯ ಆಯಿತು ಈ ರೀತಿಯ ಪಾತ್ರಗಳನ್ನು ಮಾಡಲಿಕ್ಕೆ. ಹಾಗೆಯೇ ಅವಕಾಶಗಳು ನನಗಾಗಿ ಅರಸಿ ಬಂತು, ಅದರಿಂದ ಖುಷಿ ಇದೆ. ನಿರ್ದೇಶಕರು, ಪಾತ್ರಗಳು ಎಲ್ಲವೂ ಬಂತು, ತುಂಬ ಖುಷಿ ಇದೆ ಜೀವನದಲ್ಲಿ ಅಂತ ಅವರು ಹೇಳ್ತಾರೆ. ಹಾಗೆಯೇ ಇನ್ನಷ್ಟು ಮತ್ತಷ್ಟು ಪಾತ್ರಗಳಲ್ಲಿ, ಪೋಷಕ ಪಾತ್ರಗಳಲ್ಲಿ ನನಗೆ ಅಭಿನಯ ಮಾಡಲು ಇಷ್ಟ ಇದೆ. ಒಳ್ಳೆಯ ಪಾತ್ರಗಳು ಬಂದರೆ ಖಂಡಿತ ಎಲ್ಲ ಭಾಷೆಯಲ್ಲೂ ಅಭಿನಯ ಮಾಡಲಿಕ್ಕೆ ಸಿದ್ಧರಿದ್ದೇನೆ ಅಂತ ಅವರು ಒಂದು ಸಂದರ್ಶನದಲ್ಲಿ ತಿಳಿಸ್ತಾರೆ. ಹಾಗಾಗಿ ಅವರ ಮುಂಬರುವ ಜೀವನದ ಎಲ್ಲ ಆಸೆ ಆಲೋಚನೆ, ಇಷ್ಟಪಟ್ಟು ಮಾಡುವ ಕೆಲಸ, ವೈಯಕ್ತಿಕ ಬದುಕು, ವೃತ್ತಿ ಬದುಕು, ಹಾಗೆಯೇ ತಮ್ಮ ಇಷ್ಟಪಟ್ಟು ಮಾಡುವಂತಹ ಪಾತ್ರಗಳಿಗೆ ಎಲ್ಲದಕ್ಕೂ ಒಳ್ಳೆಯದಾಗಲಿ, ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ನಿಮಗೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಒಂದು ಸುಮಧುರ ಗೀತೆ ಮಾಧುರಿ ಚಿತ್ರದ್ದು ನೀವು ಕೇಳ್ತಾ ಇದ್ದೀರಿ. ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಣ್ಣೆತ್ತುಗಳನ್ನು ಪೂಜಿಸಿ ಕೃಷಿ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಣ್ಣು ಪೂಜೆಯ ಗ್ರಾಮೀಣ ಸೊಗಡಿನ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 6ರಿಂದ ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಆರಂಭವಾಗಲಿದೆ. ಮೊದಲ ದಿನ ಹಂಗಾಮಿ ಸಭಾಧ್ಯಕ್ಷರಾಗಿರುವ ವಿಧಾನಸಭೆ ಉಪಸಭಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಸಂತಾಪ ಸೂಚಕ ಸಭೆ ನಡೆಯಲಿದ್ದು ಆಗಸ್ಟ್ 10ರಿಂದ ಸಭೆಯ ಕಾರ್ಯಕಲಾಪ ಆರಂಭವಾಗಲಿದೆ. ಆಗಸ್ಟ್ 14 ಅಥವಾ 21ರವರೆಗೆ ಅಧಿವೇಶನ ನಡೆಸುವ ಬಗ್ಗೆ ವಿಧಾನಸಭೆ ಸಚಿವಾಲಯ ತೀರ್ಮಾನಿಸಿ ಶಾಸಕರಿಂದ ಪ್ರಶ್ನೆಗಳನ್ನು ಪಡೆಯಲು ಸೂಚನೆ ಹೊರಡಿಸಲಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಬೆಂಗಳೂರು ವಿಭಾಗ ಮಟ್ಟದ ಬರ ಪರಿಶೀಲನಾ ಸಭೆಯನ್ನು ಈ ತಿಂಗಳ 25ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಮುಖ್ಯಮಂತ್ರಿಯವರ ಅಪರ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಇಂದು ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಸಭಾಂಗಣ ಪರಿಶೀಲಿಸಲಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ರಾಮಚಂದ್ರಗೌಡ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. ಅಗಲಿದ ಹಿರಿಯ ನಾಯಕನಿಗೆ ಅವರ ನಿವಾಸದಲ್ಲಿ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸುತ್ತಿದ್ದಾರೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಲಾ ಹಾಗೂ ಜಾನಪದ ಮಂಟಪ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಜೋಗಿ ಬುಡಕಟ್ಟು ಸಮುದಾಯದ ಅಸ್ಮಿತೆ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಆಯೋಜಿಸಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಗೊಟಗೋಡಿ ಜಾನಪದ ವಿಶ್ವವಿದ್ಯಾಲಯದ ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎಚ್ ಆನಂದಪ್ಪ ಜೋಗಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಜೋಗಿ ಸಮುದಾಯದಿಂದ ಪ್ರಥಮ ಪಿಎಚ್ಡಿ ಸಂಪಾದಿಸಿದ ಹೆಗ್ಗಳಿಕೆಯ ವಿದ್ವಾಂಸ ಡಾ ಆನಂದಪ್ಪ ಜೋಗಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ಜೋಗಿ ಸಮುದಾಯದ ಬಗ್ಗೆ ಕರ್ನಾಟಕದ ಕಿನ್ನೂರು ಜೋಗಿಗಳು ಜಾನಪದ ಅಧ್ಯಯನ ಎಂಬ ವಿಷಯದ ಮೇಲೆ ಸಂಶೋಧನಾ ಮಹಾಪ್ರಬಂಧ ಬರೆದಾಗ ಕಂಡುಕೊಂಡ ಸಂಗತಿ ಏನೆಂದರೆ ಮಹಾರಾಷ್ಟ್ರದ ಮುಖ್ಯನ ಕರ್ನಾಟಕ ಪ್ರವೇಶ ಮಾಡಿದ್ದಾರೆ ಎನ್ನುವುದಕ್ಕೆ ಹೆಚ್ಚಿನ ನಮಗೆ ಆಧಾರಗಳು ಸಿಗುತ್ತವೆ. ಜನಪದ ಆಚರಣೆಗಳು ಅಂತ ಏನು ಇವೆಯಲ್ಲ, ಅದರಲ್ಲಿ ಇವರು ಮರಾಠಿ ಶೈಲಿಯಲ್ಲಿನೇ ವೇಷಭೂಷಣ ಹಾಡುವುದು ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಶೈಕ್ಷಣಿಕವಾಗಿ ಇವರು ಅಲ್ಪ ಪ್ರಮಾಣದಲ್ಲಿ ಇರಬಹುದು, ಆದರೆ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತ ಸಮಾಜವಾಗಿದೆ. ಇವರು ಜೋಗಿಗಳು ರಾಜ್ಯ ರಾಷ್ಟ್ರ ವಿದೇಶದಲ್ಲಿ ಇದ್ದಾರೆ, ಆದರೆ ಕೇವಲ ಕಲಾವಿದರನ್ನೇ ನಾವು ಗುರುತಿಸಬೇಕಾದ್ರೆ ರಾಜ್ಯದ 14 ಜಿಲ್ಲೆಗಳಲ್ಲಿ ಒಂದು ವಿಶಾಲ ವ್ಯಾಪ್ತಿಯಲ್ಲಿ ಅರ್ಜುನ ಜೋಗಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರಿದ್ದಾರೆ. 18 ಹಗಲಿರುಳು ಪ್ರದರ್ಶಿಸುವಷ್ಟು ಸಾಹಿತ್ಯ ಇರುವುದರಿಂದ ಇವರಿಗೊಂದು ಪ್ರತ್ಯೇಕ ಕಿನ್ನೂರಿ ಅಕಾಡೆಮಿ ಕೂಡ ಬೇಕಾಗಿದೆ. ನಾಥ ಸಂಪ್ರದಾಯದ ಅನುಯಾಯಿಗಳಾಗಿದ್ದಾರೆ. ಜೋಗಿಗಳಲ್ಲಿ 27 ಪ್ರಭೇದಗಳು ಬರುತ್ತವೆ.
0: ಕಲಬುರಗಿ ಜಿಲ್ಲೆಯಾದ್ಯಂತ ಮಳೆ ಪ್ರಮಾಣ ಕುಂಠಿತಗೊಂಡಿದ್ದು ಅಲ್ಪಾವಧಿ ಬೆಳೆಗಳನ್ನು ಆಯ್ದುಕೊಳ್ಳುವಂತೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರು ರೈತರಲ್ಲಿ ಮನವಿ ಮಾಡಿದ್ದಾರೆ. ಈ ತಿಂಗಳ ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಮಳೆಯಾದರೆ ಕೃಷ್ಣಪ್ರಭಾ ರುದ್ರ ಮೆಣಸಿನಕಾಯಿ ಸಸಿ ತಯಾರಿಸಿ ನಾಟಿ ಮಾಡಬಹುದು, ಈರುಳ್ಳಿಯ ಅಲ್ಪಾವಧಿ ತಳಿ ಭೀಮಾರೆಡ್ ಸಹ ಬಿತ್ತನೆ ಮಾಡಬಹುದು ಎಂದಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಮತದಾರರ ಅನುಕೂಲಕ್ಕಾಗಿ 452 ಮತದಾರರ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು 1665 ಮತಗಟ್ಟೆಗಳಿದ್ದು 452 ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ತಮ್ಮ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು. ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಮುಂಡಗೋಡದ ವಾರದ ಸಂತೆ ಮಾರುಕಟ್ಟೆ ಹಾಗೂ ಗ್ರಾಮೀಣ ಭಾಗದ ಮಾರುಕಟ್ಟೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಟಿವೈ ದಾಸನಕೊಪ್ಪ ಚಾಲನೆ ನೀಡಿದರು. ಕುರಿಗಾಹಿಗಳು ಕುರಿ ಮತ್ತು ಮೇಕೆ ತಳಿ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಮೀಸಲಿರಿಸಿದ ಹಾವೇರಿ ತಾಲೂಕು ಗುತ್ತಲದ ಕುರಿ ಸಂವರ್ಧನಾ ಕೇಂದ್ರದ ಜಾಗೆಯನ್ನು ಸೌರಶಕ್ತಿ ಘಟಕಕ್ಕಾಗಿ ಖಾಸಗಿ ಕಂಪನಿಗೆ ನೀಡಬಾರದು ಎಂದು ರಾಜ್ಯಸಭೆ ಸಂಸದ ಪ್ರೊಫೆಸರ್ ಮಾ ನಾಗರಾಜ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯ ಮೇರಾ ಯುವ ಭಾರತ್ ಸಹಯೋಗದಲ್ಲಿ ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಜನತೆ ಅಭಿಯಾನದ ಸ್ಪರ್ಧೆಗಳಿಗೆ ಇಂದಿನಿಂದ ಮೈ ಭಾರತ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭಿಸಿದೆ. ಭಾರತದ ಆರೋಗ್ಯ ಸಂಶೋಧನಾ ವ್ಯವಸ್ಥೆಯನ್ನು ಬಲಪಡಿಸಿ ಕಾರ್ಯತಂತ್ರದ ಚೌಕಟ್ಟನ್ನು ರೂಪಿಸಲು ಕೇಂದ್ರ ಆರೋಗ್ಯ ಸಚಿವಾಲಯ ರಾಷ್ಟೀಯ ಆರೋಗ್ಯ ಸಂಶೋಧನಾ ನೀತಿಯ ಕರಡನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಹಾಗೂ ತಜ್ಞರಿಂದ ಸಲಹೆಗಳನ್ನು ಆಹ್ವಾನಿಸಿದೆ. ಈ ತಿಂಗಳ 27ನೇ ತಾರೀಖಿನೊಳಗೆ ಸಲಹೆಗಳನ್ನು ಸಲ್ಲಿಸಬಹುದು. ಶಿವಮೊಗ್ಗದ ನವುಲೆಯ ಕೃಷಿ ಮಹಾವಿದ್ಯಾಲಯದ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಈ ತಿಂಗಳ 20ರಿಂದ ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ನಡೆಯಲಿದೆ. 4,500 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಎಂದು ಕೃಷಿ ಮಹಾವಿದ್ಯಾಲಯ

0: ವಿದ್ಯಾಲಯ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 12:05:56. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕರೆಗೊಂದು ಹಾಡು. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಕರೆ ನಮ್ಮಲ್ಲಿಗೆ ಬರುತ್ತೆ. ಹಾಗೆಯೇ ನಿಮ್ಮ ಜೊತೆ ಮಾತಾಡ್ತಾ ನಿಮ್ಮ ಇಷ್ಟದ ಗೀತೆ ಯಾವುದು ಅಂತ ಕೇಳ್ತಾ ಈ ಸಮಯ ಪ್ರಸಾರವನ್ನು ಮಾಡ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಶಬ್ದವಾದ ಸ್ಥಳಕ್ಕೆ ಬಂದು ಕರೆಯನ್ನು ಮಾಡಿ, ಜೊತೆಗೆ ನೆಟ್ವರ್ಕ್ ಇರುವ ಪ್ಲೇಸ್ಗೆ ಬನ್ನಿ. ಹಾಗೆಯೇ ನೀವು ಕರೆ ಮಾಡುವಾಗ ದಯವಿಟ್ಟು ರೇಡಿಯೋನ ಸ್ವಿಚ್ ಆಫ್ ಮಾಡಿ. ಜೊತೆಗೆ ಇತ್ತೀಚೆಗೆ ಕರೆ ಮಾಡಿರು ಒಂದು ಸಣ್ಣ ಅಂತರವನ್ನು, ಒಂದು ಸಣ್ಣ ಗ್ಯಾಪನ್ನು ಕೊಟ್ಟರೆ ತುಂಬ ಖುಷಿಯಾಗುತ್ತೆ. ಹೊಸಬರಿಗೆ ಕರೆ ಮಾಡಲು ಒಂದು ಅವಕಾಶ ನೀವು ಮಾಡಿಕೊಟ್ಟಂತೆ ಆಗುತ್ತೆ. ಹಾಗಾಗಿ ಈ ಪ್ರಯತ್ನವನ್ನು ಮಾಡ್ತೀರಾ ಅಂತ ಭಾವಿಸ್ತಾ ನಮ್ಮ ದೂರವಾಣಿ ಸಂಖ್ಯೆ ಒಮ್ಮೆ ತಿಳಿಸ್ತೀನಿ. 0800-223-7788. ಹಾಗೆಯೇ 0800-222-61257. ಮತ್ತೊಂದು ದೂರವಾಣಿ ಸಂಖ್ಯೆ 0800-222-62927. ಈ 3 ಸಂಖ್ಯೆಗಳಲ್ಲಿ ಯಾವುದೇ ಸಂಖ್ಯೆಗೆ ಕರೆ ಮಾಡಬಹುದು. ನಮ್ಮ ಜೊತೆ ಮಾತನಾಡ್ತಾ ನಿಮ್ಮ ಇಷ್ಟದ ಗೀತೆಯನ್ನು ಈ ಸಮಯ ಕೇಳಬಹುದು.

0: ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮೊದಲಿಗೆ ಕರೆ ಮಾಡಿದ್ದಾರೆ ನಮ್ಮ ಗೆಳೆಯರೊಬ್ರು. ನಮಸ್ಕಾರ.
1: ನಮಸ್ಕಾರ ಸರ್.
0: ನಿಮ್ಮ ಬಗ್ಗೆ ತಿಳಿಸಿ, ನಿಮ್ಮ ಹೆಸರು?
1: ಸಿದ್ಧಾರ್ಥ ಹೊಸಮನಿರ್ ಸರ್, ಗೋಕಾಕ್ ತಾಲೂಕ್ ಪಟಗುಂದಿ ಅವ್ರಿ.
0: ಗೋಕಾಕ್ ತಾಲೂಕ್ ಪಟಗುಂದಿ ಅವರು.
1: ಹಾ ಸರ್.
0: ಏನ್ ಮಾಡ್ಕೊಂಡಿದ್ರಿ ಸಿದ್ಧಾರ್ಥ?
1: ಒಕ್ಕಲ್ತನ ರೀ.
0: ರೈತರಾಗಿದ್ದೀರಿ? ಏನ್ ಬೆಳೆ ಬೆಳಿತೀರಿ?
1: ಕಬ್ಬು ರೀ.
0: ಕಬ್ಬು ಬೆಳಿತೀರಿ. ಈ ಬಾರಿ ಸ್ವಲ್ಪ ನೀರಿನ ಅಭಾವ ಇದೆಯಾ ಅಥವಾ ಹೇಗೆ ಮಳೆ? ಹೇಗೆ
1: ಅಭಾವ ಇಲ್ರಿ ಸರ್, ಹೊಳೆ ಇದೆ ರೀ.
0: ಹೊಳೆ ಇದೆ,
1: ಪ್ರವಾಹ ನದಿ ಇದೆ ರೀ.
0: ಹಾ ಹಾ ಹಾ ಹಾ.
1: ನದಿ ಇರೋದ್ರಿಂದ ನಮಗೇನ ನೀರಿನ ಅಭಾವ ಇಲ್ರಿ ಸರ್. ಮಳೆ ಆಗ್ಬೇಕ್ರಿ ಸರ್.
0: ಮಳೆ ಆಗ್ಬೇಕು, ಇನ್ನೊಂದ್ ಸ್ವಲ್ಪ ಆಗ್ಬೇಕು.
1: ಹಾ ಸರ್. ಹಾ, ಮಳೆ ಆದ್ರನ ಎಲ್ಲ ರೀ. ಮಳೆ ಆಗದ್ರೆ ಏನಾಗೋದಿಲ್ಲ ಸರ್.
0: ಹೌದು, ಮಳೆ ಆದ್ರೆ ಬೆಳೆ, ಬೆಳೆ ಆದ್ರೆ ಇಳೆ, ಇಳೆ ಆದ್ರೆ ಇಳೆ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿ
1: ಇರೋದ್ರಿಂದ ಎಲ್ಲ ನೋಡ್ರಿ ಸರ್.
0: ಹೌದ್ರಿ, ಹೌದ್ರಿ. ಮತ್ತೆ ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ
1: ಸರ್? ಗಂಧದ ಗುಡಿ ರೀ. ನಾವು ಹಾಡುವ ನೋಡಿ, ಕನ್ನಡ ನೋಡಿ.
0: ಹಾಡ್ತೀರಾ ನೀವು?
1: ಯಾವಾಗ್ರೆ ಹಾಡ್ತೀರಿ ಸರ್, ಕಾಲೇಜ್ದಾಗ್ರಿ? ಸತತನೇಲ್ರಿ.
0: ಹೌದ್ರ? ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ, ಬೆಂಗಳೂರು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕಾಯಂ ನೋಡ್ತೀರಿ ಸರ್.
0: ಕೇಳ್ತಾ ಇರ್ತೀರಿ?
1: ಕೇಳ್ತಾ ಇರ್ತೀರಿ ಸರ್.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗತ್ತೆ?
1: ಇಲ್ಲ ಸರ್, ನೀವು ಕನ್ನಡ ರೆಕಾರ್ಡ್, ಓಲ್ಡ್ ರೆಕಾರ್ಡ್ ಎಲ್ಲ ಹಾಕ್ತಿರಲ್ಲ ರೀ, ತುಂಬಾ ಸರ್. ಬೆಳಿಗ್ಗೆ ಕಾರ್ಯಕ್ರಮ ನೋಡ್ತೀರಿ? ಹಾ ಸರ್.
0: ಸಂಜೆ
1: ಕಾಯಂ ಹಚ್ಚಿತ್ತೀರಿ ಸರ್, ವಿವಿಧ ಭಾರತಿ?
0: ಆಯ್ತ್ರಿ,
1: ನಾವು ಮೊದಲ ಕೇಳ್ತಿದ್ದೀವ್ರಿ.
0: ಆಯ್ತ್ರಿ, ನಿಮ್ಮ ಇಷ್ಟದ ಗೀತೆ ಖಂಡಿತ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಹೀಗೆ ಕೇಳ್ತಾ ಇರಿ.
1: ಆಯ್ತು
0: ಸಿದ್ಧಾರ್ಥ ಅವರೇ. ನಮಸ್ಕಾರ. ನಮಸ್ಕಾರ.
1: ನಮಸ್ತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರೊಬ್ಬರು ಮಾಡಿದ್ದಾರೆ. ನಮಸ್ಕಾರ
1: ಸರ್. ನಮಸ್ಕಾರ ಸರ್.
0: ನಮಸ್ತೆ, ನಿಮ್ಮ ಹೆಸರೇಳಿ
1: ಸರ್? ನನ್ನ ಹೆಸರು ನರಸಿಂಹಮೂರ್ತಿ ಅಂತ ಹೇಳಿ. ಕೆಆರ್ಪೇಟೆ ತಾಲೂಕು ಕಿಕ್ಕೇರಿಯಿಂದ ಸರ್.
0: ಕೆಆರ್ಪೇಟೆ ತಾಲೂಕು ಕಿಕ್ಕೇರಿಯಿಂದ?
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ ನರಸಿಂಹಮೂರ್ತಿ ಅವರ?
1: ನಾವು ವೃತ್ತಿಯಲ್ಲಿ ಟೈಲರ್ ಸರ್.
0: ಟೈಲರ್ ಇದ್ದೀರಿ?
1: ಹೌದು ಸರ್.
0: ಇದೇ ಪ್ರಥಮ ಬಾರಿ ಕರೆ ಮಾಡಿದ್ದು ಅಂತ ಹೇಳಿದ್ರೆ?
1: ಇದೇ ಪ್ರಥಮ ಬಾರಿ ಕರೆ ಮಾಡಿದ್ದೀನಿ ಸರ್.
0: ತುಂಬಾ ಖುಷಿ ಆಗ್ತಾ ಇದೆ ನನಗೂ ಅಷ್ಟೇ, ನಿಮಗೂ ಹಾಗೆ ಆಗ್ತಿದ್ಯಾ?
1: ಹೌದು ಸರ್. ಏನ್ ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಫಸ್ಟ್ ಟೈಮ್. ಯಾಕೋಸ್ಕರ ಮಾಡಿದೆ ಅಂದ್ರೆ, ಎಷ್ಟು ಜನ ಕಮ್ಮಿ ಅವ್ರನ್ನ ನೆನಪಗೋಸ್ಕರ ಕಾಲ್ ಮಾಡಿದ್ದೀನಿ ಸರ್.
0: ನಿಜವಾಗ್ಲೂ ತುಂಬಾ ನಷ್ಟ, ಹಾಗೇನೆ ಕಲಾ ಅಂದ್ರೆ ಎಲ್ಲ ಕಲಾಭಿಮಾನಿಗಳಿಗೆ ಅದು ನಷ್ಟ ಅಲ್ವಾ?
1: ಅವ್ರ ತರ ಮತ್ತೆ ಎಸ್ ಬಿ ಬಿ ತರ ಯಾವ ವಯಸ್ಸು ಬರಲ್ಲ ಸರ್.
0: ಹೌದು, ಆದ್ರೂ ಅಷ್ಟು ಸಾವಿರ ಗೀತೆಯಲ್ಲಿ ನಮ್ಮ ಕನ್ನಡದಲ್ಲಿ ಅತಿ ಹೆಚ್ಚು ಗೀತೆಗಳನ್ನ ಹಾಡಿದ್ದಾರೆ ಅಂದ್ರೆ ಇನ್ನೂ ಖುಷಿ ಆಗುತ್ತೆ. ಹೌದು ಹೌದು ಹೌದು ಅಲ್ಲ, ಕನ್ನಡದಲ್ಲೇ ಅತಿ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರ, ಖುಷಿಯ ವಿಚಾರ. ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ ಇವತ್ತು?
1: ಸರ್, ನಂಗೆ ಸಿಪಾಯಿ ಚಿತ್ರದ ಬಂದ ಬಂದ ಮೇಘರಾಜನ ಆಡ್ಬೇಕಾಯ್ತು ಸರ್.
0: ಅಲ್ಲ, ಈಗ ಸ್ವಲ್ಪ ಬಿಸಿಲಿದೆ, ಮೋಡ ಇಲ್ಲ, ಹಾಗಾಗಿ
1: ಅವರು ಮತ್ತೆ ಎಸ್ ಬಿ ಬಿ ಅವ್ರಿಗೋಸ್ಕರ ಯಾಡು ಸರ್.
0: ಆಯ್ತು ಅಲ್ಲ, ಈ ಹಾಡಿನ ಮುಖಾಂತರ ಸ್ವಲ್ಪ ಮಳೆ ಬರ್ಲಿ ಅಲ್ವಾ?
1: ಬರ್ಲಿ ಸರ್,
0: ಎಲ್ಲ ಕಡೆ ಮಳೆ ಬೇಕು ಅಂತ ಅಪೇಕ್ಷೆ ಇದೆ.
1: ಬರ್ಲಿ ಸರ್, ನಮ್ ಕಡೆ ಸ್ವಲ್ಪ ತುಂತುರು ಮನೆ ಸರ್ ಅಷ್ಟೇ, ಜಾಸ್ತಿ ಏನಿಲ್ಲ.
0: ಆಯ್ತು,
1: ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇದಕ್ಕೋಸ್ಕರ ನಮ್ಗೆ ಹಾಡ್ ಹಾಕಿ ಸರ್.
0: ಆಯ್ತು, ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಖಂಡಿತ ಸರ್, ಕೇಳ್ತಾ ಇರ್ತೀನಿ. ಇದು ಬೆಂಗಳೂರಿನಿಂದ ಸುದ್ದಗಂಟಪಳ್ಳಿ ಸುಬ್ರಹ್ಮಣ್ಯ ಅಂತ ಇರ್ತಾರಲ್ಲ, ಅವ್ರಂತೂ ಯಾವಾಗ್ಲೂ ಕಾಲ್ ಮಾಡ್ತಾನೆ ಇರ್ತಾರೆ ಸರ್, ಕೇಳ್ತಾನೆ ಇರ್ತೀವಿ.
0: ಆಯ್ತು ಆಯ್ತು,
1: ತುಂಬಾ ಜನ ಮಾಡ್ತಾ ಇರ್ತಾರೆ ಸರ್
0: ಅವ್ರು,
1: ತುಂಬಾ ಜನ ಮಾಡ್ತಾ ಇರ್ತಾರೆ.
0: ಆಯ್ತು ಆಯ್ತು, ಒಳ್ಳೇದಾಗ್ಲಿ ನಿಮ್ಗೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ನಮಸ್ಕಾರ.
1: ನಮಸ್ತೆ.

0: ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಅನೇಕ ಗೆಳೆಯರು ಕರೆಯನ್ನ ಮಾಡ್ತಾ ಇದ್ದೀವಿ, ಲೈನ್ ಸಿಗ್ತಾ ಇಲ್ಲ ಅಂತ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಗೇನೆ ಕೆಲವರು ಅಯ್ಯೋ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಿಮ್ಮ ಪ್ರಯತ್ನಕ್ಕೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಿರಂತರವಾಗಿ ಪ್ರಯತ್ನ ಇರಲಿ, ಖಂಡಿತ ಕರೆ ಸಿಗತ್ತೆ. ಆಶಾ ಭಾವನೆ ಬಹಳ ಮುಖ್ಯ ಬದುಕಲ್ಲಿ ಅಂತ ಹೇಳ್ತಾ ಮುಂದಿನ ಕರೆಯನ್ನ ಯಾರು ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ಕಾರ.
1: ಹಲೋ ಸರ್.
0: ನಮಸ್ಕಾರ. ಹಲೋ.
1: ಹಲೋ.
0: ಹಾ ನಮಸ್ತೆ.
1: ನಮಸ್ಕಾರ
0: ಸರ್. ನಿಮ್ಮ ಹೆಸರು ಹೇಳಿ, ಎಲ್ಲಿಂದ ಕರೆ ಮಾಡಿದ್ರಾ?
1: ನಮ್ಮ ಹೆಸರು ನಿತಿನ್ ರಾಜು ಸರ್.
0: ನಿತಿನ್ ರಾಜು.
1: ಇದು ನಮ್ದು ಬೆಂಗಳೂರು ಸರ್, ಬೆಂಗಳೂರು ಸಿಂಗಸಂದ್ರದಿಂದ.
0: ಸಿಂಗಸಂದ್ರ ಬೆಂಗಳೂರಿನಿಂದ.
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ ನಿತಿನ್ ರಾಜು?
1: ನಾವು ಸೆಕ್ಯೂರಿಟಿ ಸರ್.
0: ಸೆಕ್ಯೂರಿಟಿ.
1: ಹೌದು ಸರ್.
0: ಹೌದ್ರಾ? ಇತ್ತೀಚೆಗೆ ಕರೆ ಮಾಡಿದಿರಾ?
1: ಇಲ್ಲ ಸರ್, ಇಲ್ಲ ಸರ್, ಇದೇ ಫಸ್ಟ್ ಮಾಡಿದ್ದೆ.
0: ಇದೇ ಫಸ್ಟ್ ಕರೆ ಮಾಡಿರೋದಾ?
1: ಹೌದು ಸರ್.
0: ಸಿಂಗಸಂದ್ರ ಯಾವ ಕಡೆ ಹೇಳಿ? ಈಗ ಆಫೀಸ್ ಕೆಲಸದಲ್ಲಿ ಕರೆ ಮಾಡಬಹುದಾ? ಕೆಲಸ ಮಾಡ್ತಾ ಕರೆ ಮಾಡಬಹುದಾ, ಮಾತಾಡಬಹುದಾ? ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ನಮಗೆ ಸರ್ ಕೇರಳದ ಸಿಂಹದಿಂದ ಏನು ಏನು ಅಂತ ಡಾಕ್ಟರ್ ರಾಜ್ಕುಮಾರ್ ಬೇಕೆ ಸರ್.
0: ಕೇರಳದ ಸಿಂಹ.
1: ಹೌದು ಸರ್.
0: ಈ ಹಾಡು ತುಂಬಾ ಇಷ್ಟ ಅನ್ರಾ?
1: ಹೌದು ಸರ್, ರಾಜ್ಕುಮಾರ್ ನಮಗೆ ತುಂಬಾ ಇಷ್ಟ ಸರ್.
0: ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಹೇಳಿ ಅಲ್ವಾ?
1: ಹೌದು ಸರ್,
0: ಎಲ್ಲರಿಗೂ, ನಮ್ಮೆಲ್ಲರಿಗೂ ಕನ್ನಡದಲ್ಲಿ ಆರಾಧ್ಯ ದೈವ, ಕನ್ನಡದ ಆರಾಧ್ಯ ದೈವ ಅವರು. ಹಾಗಾಗಿ ಆಯ್ತು, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ ಅಲ್ವಾ?
1: ನಮ್ ಕರೆ ಒಂದು ಹಾಡು ತುಂಬಾ ಇಷ್ಟ ಸರ್.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಆಯ್ತು ಸರ್, ತುಂಬಾ
0: ನಮಸ್ಕಾರ. ನಮಸ್ಕಾರ.

0: ಮುಂದಿನ ಕರೆ ನಮ್ಮ ಗೆಳೆಯರೊಬ್ರು ಮಾಡಿದ್ದಾರೆ. ಅನಿತಾ ಅಂತ, ನಮಸ್ಕಾರ. ನಮಸ್ತೆ ಅನಿತಾ. ಇತ್ತೀಚೆಗೆ ಕರೆ ಮಾಡಿಲ್ಲ, ತುಂಬಾ ದಿನ ಆಯ್ತು ಅಂತ ಹೇಳಿದ್ರಿ. ಎಲ್ಲಿಂದ ಕರೆ ಮಾಡಿದಿರಾ ಅನಿತಾ ಅವರೇ?
1: ಸೆಕೆಂಡ್ ಟೈಮ್ ಕಾಲ್ ಮಾಡ್ತಾ ಇರೋದು
0: ನಾವು. ಎಲ್ಲಿಂದ ಕರೆ ಮಾಡಿದಿರಿ?
1: ಗಾಯತ್ರಿ ನಗರ, ಬೆಂಗಳೂರು.
0: ಗಾಯತ್ರಿ ನಗರ ಬೆಂಗಳೂರ?
1: ಬೆಂಗಳೂರು, ಹೌದು.
0: ಏನ್ ಮಾಡ್ಕೊಂಡಿದ್ದೀರಿ ಅನಿತಾ ಅವರೇ?
1: ನಾವು ಹೌಸ್ ವೈಫ್.
0: ಹೌಸ್ ವೈಫ್? ಹೌಸ್ ಗೆ ವೈಫಾ ಅಥವಾ ನಿಮ್ಮ ಹಸ್ಬೆಂಡ್ ಅವ್ರ ವೈಫಾ?
1: ಹಸ್ಬೆಂಡ್ ಅವ್ರ ವೈಫ್, ಹೌಸ್ ಗೆ ವೈಫ್.
0: ಹೌಸ್ ಗೆ ವೈಫ್, ಆಯ್ತು ಆಯ್ತು. ಏನ್ ತಿಂಡಿ ಮಾಡಿದ್ರಿ?
1: ತಿಂಡಿ ದೋಸೆ.
0: ದೋಸೆ? ನೀರ್ ದೋಸೆ. ನೀರ್ ದೋಸೆಗೆ ಕಾಯಿ ಚಟ್ನಿನ?
1: ಕಾಯಿ ಚಟ್ನಿ.
0: ಆಯ್ತು ಆಯ್ತು.
1: ನಮ್ಗೆ ಪಲ್ಲವಿ ಅನ್ನು ಪಲ್ಲವಿಯಿಂದ ನಗುವ ನಯನ ಎಸ್ ಬಿ ಡಿ ಸರ್ ಮತ್ತೆ ಜಾನಕಮ್ಮ ಅವರಿಗೆ ಸಾಂಗ್ ಬೇಕಿತ್ತು.
0: ನಗುವ ನಯನ, ಈ ಹಾಡು ತುಂಬಾ ಇಷ್ಟ ಆಗತ್ತ?
1: ಜಾನಕಮ್ಮ ಅಂದ್ರೆ ತುಂಬಾ ಇಷ್ಟ ಎಸ್ ಬಿ ಡಿ ಸರ್ ಜಾನಕಮ್ಮ ಅಂದ್ರೆ.
0: ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ. ನಮ್ಮ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀನಿ ಸರ್.
0: ಹೇಗನ್ಸತ್ತೆ?
1: ತುಂಬಾ ಇಷ್ಟ ಆಗತ್ತೆ ನಮ್ಗೆ.
0: ಎಲ್ಲ ಇಷ್ಟ ಆಗತ್ತಾ ಕಾರ್ಯಕ್ರಮ?
1: ಎಲ್ಲ ಇಷ್ಟ ಆಗತ್ತೆ.
0: ಆಯ್ತು ಆಯ್ತು, ನಿಮ್ಮ ಇಷ್ಟದ ಗೀತೆ ಪ್ರಸಾರ ಆಗತ್ತೆ ಅನಿತಾ ಅವರೇ. ಕೇಳಿ ಆನಂದಿಸಿ, ಹೀಗೆ ಕರೆ ಮಾಡ್ತಾ ಇರಿ. ಅಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಒಂದ್ ಸಣ್ಣ ಅಂತರ ಕೊಟ್ಟು ಕರೆ ಮಾಡಿ. ಓಕೆ,
1: ಆಯ್ತು.
0: ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ಕಾರ.

0: 12:42:28 ಈ ಸಮಯದಲ್ಲಿ ಕರೆಗೊಂದು ಹಾಡು ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಮುಂದಿನ ಕರೆಯನ್ನ ನಮ್ಮ ಗೆಳೆಯರು ಮಾಡಿದ್ದಾರೆ. ನಮಸ್ಕಾರ.
1: ನಮಸ್ಕಾರ ಸರ್.
0: ನಮಸ್ತೆ. ನಿಮ್ಮ ಹೆಸರು ಹೇಳಿ, ಪರಿಚಯ ಮಾಡ್ಕೊಡಿ, ನಿಮ್ ಬಗ್ಗೆ ತಿಳಿಸಿ.
1: ಬೆಂಗಳೂರಿಂದ ಸುಪ್ರಿಕಾ ಅಂತ.
0: ಬೆಂಗಳೂರಲ್ಲಿ ಎಲ್ಲಿಂದ?
1: ಸಿಂಗಾಪುರ.
0: ಓಕೆ. ಯಾಕಂದ್ರೆ ಬೆಂಗಳೂರು ತುಂಬಾ ದೊಡ್ಡದಲ್ವಾ, ಸೊ ಎಲ್ಲಿಂದ ಅಂತ ಹೇಳಿದ್ರೇನೆ ಗೊತ್ತಾಗೋದು ಅಲ್ವಾ. ಏನು, ಸುಪ್ರೀತಾ ಅಲ್ವಾ ನಿಮ್ಮ ಹೆಸರು? ಸುಪ್ರೀತಾ ಅವರೇ, ಏನ್ ಮಾಡ್ಕೊಂಡಿದ್ರಿ ಮೂಲತಃ? ಹೌಸ್ ವೈಫ್. ಆಯ್ತು. ಇನ್ನು ಯಾವ ಹಾಡನ್ನ ಕೇಳಬೇಕು ಅನ್ಕೋತೀರಿ?
1: ಸರ್, ಜಾನಕಿ ಅಮ್ಮ ನೆನಪಿಗೋಸ್ಕರ ಅವ್ರದೇ ಫೇವ್ರೆಟ್ ಸಾಂಗ್ ಹಾಕ್ಬಿಡಿ ಸರ್, ಕೃಷ್ಣ ನೀ ಬೇಗನೆ ಬಾರೋ ಇಂದ ಅಲಾರೆ ಅಲಾರೆ ಸಾಂಗ್ ಹಾಕ್ಬಿಡಿ.
0: ಈ ಹಾಡನ್ನ ಪ್ರಸಾರ ಮಾಡೋದಾ?
1: ಹೌದು ಸರ್. ಅವ್ರು
0: ಹೌದು, ಇವತ್ತು ಬಹುತೇಕರು
1: ಬೇಜಾರಾಗಿದೆ ಆಕ್ಚುಲಿ ನಮ್ಗೂನು. ನಾವೆಲ್ಲೇ ಅವಕಾಶ ಸಿಕ್ಕರೂನು ಜಾಸ್ತಿ ಸಾಂಗ್ಸ್ ಹಾಡೋದೆ ಅವ್ರದ್ದು.
0: ನೀವು ಹಾಡ್ತೀರಾ?
1: ಹಾ, ಅವಕಾಶ ಸಿಕ್ಕವಾಗೆಲ್ಲ ಹಾಡ್ತೀವಿ.
0: ಆಯ್ತು, ಒಂದ್ ಎರಡ್ ಲೈನ್ ಹಾಗೆ ಹಾಡಿ ಒಂದ್ಸರಿ ನೋಡೋಣ. ಯಾವ್ದಾದ್ರು ಹಾಡು?
1: ಯಾವ್ದಾದ್ರು ಹಾಡದ?

0: ನಾನು ನಿನ್ನೆ ಕನಸನ್ನು ನಾನು ನಿನ್ನೆ ಕಂಡನು ನಿನ್ನೆ ನೋಡು ಕಾಣಲಾಗಿನಿ ಕೃಷವ ಮಾಧವ
1: ತುಂಬಾ ಖುಷಿ ಆಯ್ತು ಸುಪ್ರೀತಾ ಅವರೇ, ಚೆನ್ನಾಗಿ ಹಾಡ್ತೀರಿ. ಪ್ರಾಬಬ್ಲಿ ಫೋನ್ ಅಲ್ಲಿ ಹಾಡ್ಲಿಕ್ಕೆ ಹೇಳಿದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಭಾವಿಸ್ತೀನಿ. ಹಾಗೇನಿಲ್ಲ ಅಂತೀರಾ?
0: ಕೆಲಸ ಮಾಡ್ಕೋತಾನು ಹಾಡ್ ಕೇಳ್ಕೋತಾ ಹಾಡ್ಕೋತಾ ಇರ್ತೀನಿ.
1: ಆಯ್ತು,
0: ನಮ್ ಸ್ಪಾಟ್ ಅಲ್ಲಿ ಕೇಳಿದ್ರೆ ಹಾಡೋಕೆ ಈಸಿ ಆಗುತ್ತೆ, ಎಷ್ಟು ಏನ್ ಕಷ್ಟ ಅಂತ.
1: ನೀವೇನು ಅಲ್ಲ ಹಾಡೋದನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಬಾತ್ರೂಮ್ ಕಿಚನ್ ಸಿಂಗರ್? ಹಾಗೇನಿಲ್ಲ, ಪ್ರಾಕ್ಟೀಸ್ ಮಾಡ್ತೀರಿ.
0: ಟಿವಿಲಿ ಆಗ್ಲಿ ಅಥವಾ ರೇಡಿಯೋದಲ್ಲೇ ಆಗ್ಲಿ ಕೆಲಸ ಮಾಡ್ಕೋತಾ ಕೇಳ್ತಾ ಇರ್ತೀನಲ್ವ, ಒಬ್ಳೇ ಇರ್ತೀನಲ್ವಾ ಮನೇಲಿ, ಒಬ್ಳೇ ಇರ್ತೀನಿ, ಕೇಳ್ಕೊತಾನೆ ಹಾಡ್ತಾ ಇರ್ತೀನಿ, ಜೊತೆ ಹಾಡ್ತಾ ಇರ್ತೀನಿ.
1: ನಿಮ್ಮ ಹಾಡಿನ ಹವ್ಯಾಸ ಅಭ್ಯಾಸ ಎಲ್ಲವೂ ಚೆನ್ನಾಗಾಗ್ಲಿ, ಇನ್ನು ಮುಂದುವರಿಲಿ, ಇನ್ನಷ್ಟು ಒಳ್ಳೆಯ ಹಾಡುಗಳು ನೀವು ಹಾಡುವಂತ ಆಗ್ಲಿ. ಧನ್ಯವಾದಗಳು ನಿಮ್ಗೆ ಕರೆ ಮಾಡಿದಕ್ಕೆ. ನಮಸ್ಕಾರ ಸುಪ್ರೀತಾ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.

ಇವತ್ತಿನ ಕಾರ್ಯಕ್ರಮದ ಮುಂದಿನ ಹಾಗೂ ಬಹುತೇಕ ನಮ್ಮ ಗೆಳೆಯರೊಬ್ಬರು ಕರೆ ಮಾಡಿದ್ರು. ಅವರು ಕೊಡಿಗೇಹಳ್ಳಿ ಕೆ ಆರ್ ಪುರಂ ಹತ್ರ ಬರುತ್ತೆ. ಇದೇ ಪ್ರಥಮ ಬಾರಿ ಕರೆ ಮಾಡಿರೋದು, ನಂಗೆ ತುಂಬ ಖುಷಿ ಆಗ್ತಿದೆ ಅಂತೆಲ್ಲ ಹೇಳಿದ್ರು. ಯಾಕೋ ಕರೆಯನ್ನು ಕಟ್ ಮಾಡಿದ್ದಾರೆ. ಹಾಗೆಯೇ ಎಸ್ ಜಾನಕಿ ಅವರು ಅಂದರೆ ನಂಗೆ ತುಂಬ ಇಷ್ಟ. ಹಾಗೆಯೇ ನಮ್ಮ ತಾಯಿಯವ್ರಿಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡ್ತೀರಾ, ಅದು ದಾರಿ ತಪ್ಪಿದ ಮಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಅವರ ಇಷ್ಟದ ಗೀತೆ ಇನ್ನು ಮುಂದೆ ಪ್ರಸಾರ ಆಗತ್ತೆ.

ಈ ಗೀತೆಯೊಂದಿಗೆ ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ. ಅನೇಕರು ಕರೆ ಮಾಡ್ತಾ ಇದ್ದಾರೆ, ಹಾಗೆಯೇ ಮೆಸೇಜ್ಗಳನ್ನು ಮಾಡ್ತಾ ಇವತ್ತು ಕರೆ ಮಾಡಲು ಪ್ರಯತ್ನ ಪಟ್ವಿ. ಕೆಲವರಿಗೆ ಕರೆ ಸಿಕ್ತು, ಆದರೆ ಇನ್ನೂ ಕೆಲವರಿಗೆ ಕರೆ ಸಿಕ್ಕಿಲ್ಲ. ಅವರು ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮದಲ್ಲಿ ಕರೆ ಸಿಗಲಿಲ್ಲ, ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಏನೋ ಕೆಲವರು ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ನಾಳೆ ಮತ್ತೆ ಕಾರ್ಯಕ್ರಮ ಇರುತ್ತೆ, ಹಾಗೆಯೇ ನಾಳಿದ್ದು ಇರುತ್ತೆ. ನಿಮ್ಮ ಕರೆಯನ್ನು ಮತ್ತೆ ಮಾಡಬಹುದು, ಖಂಡಿತ ಕರೆ ಸಿಗತ್ತೆ ಅಂತ ಹೇಳ್ತಾ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ ಇನ್ನು ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಇಷ್ಟದ ಹಾಡನ್ನು ಕೇಳಿ, ಹಾಗೆಯೇ ಸ್ವಲ್ಪ ಮಾತನಾಡಿ ಎಸ್ ಜಾನಕಿ ಅವರ ಬಗ್ಗೆ, ಅವರ ಹಾಡುಗಳು, ಅದರ ಪ್ರಭಾವ, ಎಲ್ಲದರ ಬಗ್ಗೆ ಮಾತನಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು.

0: ತೆರೆದ ಹೃದಯ ಬಳಿಗೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ HD ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿ

ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ನಾಳೆಯಿಂದ ಜಾರಿಗೆ ಬರಲಿದೆ. ಈ ಐತಿಹಾಸಿಕ ಒಪ್ಪಂದದಡಿ ಭಾರತೀಯ ರಫ್ತು ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕ ಮುಕ್ತ ಪ್ರವೇಶ ದೊರೆಯಲಿದೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯರ ನವಯೌವನ ದರ್ಶನ ನಡೆಯಲಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕತಾರ್ನ ಪಿತಾಮಹ ಅಮೀರ್ ಶೇಖ್ ಹಮದ್ ಬಿನ್ ಖಲೀಫಾ ಅಲ್ ಥಾನಿ ನಿಧನದ ಹಿನ್ನೆಲೆಯಲ್ಲಿ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಬೆಳಗ್ಗೆ ನಿಧನರಾದ ಮಾಜಿ ಸಚಿವ ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಒಂದೆರಡು ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ. ಬಾನಧಾರಿಯಲ್ಲಿ ಚಿತ್ರದ ಗೀತೆ ಐಶ್ವರ್ಯ ರಂಗರಾಜನ್ ಮತ್ತು ನಿಶಾನ್ ರೈ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ್ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ಈ ಮಹತ್ವದ ಒಪ್ಪಂದವು ಭಾರತೀಯ ರಫ್ತಿಗೆ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡ 99% ಸುಂಕ ರೇಖೆಗಳಿಗೆ ಶೂನ್ಯ ಸುಂಕದ ಪ್ರವೇಶವನ್ನು ನೀಡುತ್ತದೆ. ಆ ಮೂಲಕ ಬ್ರಿಟನ್ ಸರಕುಗಳು ಅಗ್ಗವಾಗಲಿದ್ದು, ಇದೇ ವೇಳೆ ಭಾರತ ರಫ್ತಿನ ಪ್ರಮಾಣ ಏರಿಕೆಯಾಗಲಿದೆ. ಇದು ಭಾರತ ಮತ್ತು ಬ್ರಿಟನ್ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಉಭಯ ದೇಶಗಳ ನಡುವೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಗಾಢವಾಗಿಸಲು ಈ ಐತಿಹಾಸಿಕ ಒಪ್ಪಂದಕ್ಕೆ 2021 ಮೇನಲ್ಲಿ ಅಡಿಪಾಯ ಹಾಕಲಾಯಿತು. ಅದರಂತೆ ಈ ವ್ಯಾಪಾರ ಪಾಲುದಾರಿಕೆ ಮತ್ತು ಭಾರತ ಯುಕೆ ಮಾರ್ಗಸೂಚಿ 2030 ಅಳವಡಿಕೆಯ ಮೂಲಕ ನಡೆಯಲಿದ್ದು, ಮುಂದಿನ 4 ವರ್ಷಗಳಲ್ಲಿ ವ್ಯಾಪಾರವನ್ನು $100 billion ಯುಎಸ್ ಡಾಲರ್ಗೆ ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ಅತಿದೊಡ್ಡ ಜಾಗತಿಕ ಜವಳಿ ಕಾರ್ಯಕ್ರಮವಾದ ಭಾರತ್ ಟೆಕ್ಸ್ 2026 ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಿದ್ದು, ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ 4 ದಿನಗಳ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಜವಳಿ, ಫ್ಯಾಷನ್, ಸುಸ್ಥಿರತೆ, ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ ಮತ್ತು ಅಂತಾರಾಷ್ಟೀಯ ವ್ಯಾಪಾರದಲ್ಲಿ ಭಾರತದ ಬೆಳೆಯುತ್ತಿರುವ ಜಾಗತಿಕ ನಾಯಕತ್ವವನ್ನು ಪ್ರದರ್ಶಿಸುತ್ತದೆ. ಇದು ತಯಾರಕರು, ರಫ್ತುದಾರರು, ಜಾಗತಿಕ ಖರೀದಿದಾರರು, ಹೂಡಿಕೆದಾರರು, ನೀತಿ ನಿರೂಪಕರು, ಅಂತಾರಾಷ್ಟೀಯ ನಿಯೋಗಗಳು, ಕುಶಲಕರ್ಮಿಗಳು, ಸ್ಮಾರ್ಟ್ ಆಪ್ಗಳು ಮತ್ತು ತಂತ್ರಜ್ಞಾನ ಪೂರೈಕೆದಾರರನ್ನು ಒಟ್ಟುಗೂಡಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರ 5F ಮಿಷನ್, ಫಾರ್ಮ್ನಿಂದ ಫೈಬರ್ನಿಂದ ಫ್ಯಾಕ್ಟರಿಯಿಂದ ಫ್ಯಾಷನ್ನಿಂದ ವಿದೇಶಿಗೆ ಸ್ಫೂರ್ತಿ ಪಡೆದ ಭಾರತ್ ಟೆಕ್ಸ್ 2026 ಜವಳಿ ಮೌಲ್ಯ ಸರಪಳಿಯಾದ್ಯಂತ ವ್ಯವಹಾರ, ಹೂಡಿಕೆ, ನಾವೀನ್ಯತೆ, ನೀತಿ ಸಂವಾದ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಿಗೆ ಪ್ರಮುಖ ಜಾಗತಿಕ ವೇದಿಕೆಯಾಗಿ ವಿಕಸನಗೊಂಡಿದೆ. ಭಾರತ್ ಟೆಕ್ಸ್ 2026 ಮೂರನೇ ಆವೃತ್ತಿಯು ಸುಮಾರು 7,000 ಖರೀದಿದಾರರು ಮತ್ತು 20,000 ಹೆಚ್ಚು ಜವಳಿ ಉತ್ಪನ್ನಗಳ ಭಾಗವಹಿಸುವಿಕೆ ಸಾಕ್ಷಿಯಾಗಿದೆ. 14 ದೇಶಗಳ ಅಂತಾರಾಷ್ಟೀಯ ಪ್ರದರ್ಶಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಸಿದ್ಧ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ಇಂದು ಭಗವಾನ್ ಜಗನ್ನಾಥ, ಭಗವಾನ್ ಬಲಭದ್ರ ಹಾಗೂ ದೇವಿ ಸುಭದ್ರೆಯವರ ನವಯೌವನ ದರ್ಶನ ನಡೆಯಲಿದೆ. ಸ್ನಾನ ಪೂರ್ಣಿಮೆಯ ಬಳಿಕ ದೇವರುಗಳು ಆಚರಣಾತ್ಮಕ ಅಸ್ವಸ್ಥತೆಯಿಂದ ಚೇತರಿಸಿಕೊಳ್ಳುವ ಸಲುವಾಗಿ ಪಾಲಿಸಲಾಗುವ 15 ದಿನಗಳ ಅವಧಿ ಪೂರ್ಣಗೊಂಡ ನಂತರ ದೇವತೆಗಳು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ದರ್ಶನ ನೀಡಲಿದ್ದಾರೆ. ನವಯೌವನದ ರೂಪದಲ್ಲಿ ದೇವರ ದರ್ಶನ ಪಡೆಯಲು ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಭಕ್ತರಿಗೆ ಸುಗಮ ಮತ್ತು ಶಿಸ್ತುಬದ್ದ ದರ್ಶನ ಕಲ್ಪಿಸುವ ಉದ್ದೇಶದಿಂದ ದೇವಸ್ಥಾನ ಆಡಳಿತ ಮಂಡಳಿ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತೆ, ಜನಸಂದಣಿ ನಿಯಂತ್ರಣ ಹಾಗೂ ಸಂಚಾರ ವ್ಯವಸ್ಥೆಗಳನ್ನು ಕಲ್ಪಿಸಿವೆ. ಇದೇ ಗುರುವಾರ ನಡೆಯಲಿರುವ ರಥಯಾತ್ರೆಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯವರು ಸಂಪ್ರದಾಯಬದ್ದವಾಗಿ ಶ್ರೀ ಗುಂಡೀಚ ದೇವಸ್ಥಾನದತ್ತ ಪಯಣ ಬೆಳೆಸಲಿದ್ದಾರೆ. ಭಾರತವು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿವೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಉಮೇದುವಾರಿಕೆಯನ್ನು ಉದ್ಘಾಟಿಸಿದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಜಗತ್ತು ಬೆಳೆಯುತ್ತಿರುವ ಸಂಘರ್ಷ ಮತ್ತು ಅಸ್ಥಿರತೆಯನ್ನು ಎದುರಿಸುತ್ತಿದೆ, ಇದು ವಿಶ್ವಸಂಸ್ಥೆಯ ಪಾತ್ರವನ್ನು ಹಿಂದೆಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿಸಿದೆ ಎಂದು ತಿಳಿಸಿದರು. ಜಾಗತಿಕ ಶಾಂತಿ, ಭದ್ರತೆ ಮತ್ತು ಸಮಾನ ಅಭಿವೃದ್ಧಿಗಳನ್ನು ಉತ್ತೇಜಿಸುವಲ್ಲಿ ದೇಶದ ಮಾರ್ಗದರ್ಶಿ ವಿಧಾನವಾಗಿ ಭಾರತದ ಶಾಂತಿ ದೃಷ್ಟಿಕೋನ, ಮಾನದಂಡಗಳು, ನಂಬಿಕೆ ಮತ್ತು ಸಮಗ್ರತೆಯ ಮೂಲಕ ಸಮಗ್ರ ಪ್ರಗತಿಯನ್ನು ಭದ್ರಪಡಿಸುವ ಬಗ್ಗೆ ಸಚಿವರು ಒತ್ತಿ ಹೇಳಿದರು. ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಸುಮಾರು 50 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಭಾರತ ಸುಮಾರು 300,000 ಸಿಬ್ಬಂದಿಯನ್ನು ಕೊಡುಗೆ ನೀಡಿದೆ. ಪ್ರಸ್ತುತ 4,300 ಹೆಚ್ಚು ಸಿಬ್ಬಂದಿ 10 ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಕತಾರ್ನ ಪಿತಾಮಹ ಅಮೀರ್ ಶೇಕ್ ಅಹಮದ್ ಬಿನ್ ಖಲೀಫಾ ಅಲ್ ಥಾನಿ ಅವರ ನಿಧನಕ್ಕೆ ಭಾರತ ಪರವಾಗಿ ಸಂತಾಪ ಸೂಚಿಸಲು ಸಂಸದೀಯ ವ್ಯವಹಾರಗಳು ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು ಇಂದು ದೋಹಾಗೆ ಪ್ರಯಾಣ ಬೆಳೆಸಿದರು. ಆಧುನಿಕ ಕತಾರ್ ನಿರ್ಮಿಸುವಲ್ಲಿ ಅಮೀರ್ ಶೇಕ್ ಖಾನ್ ಅಹಮದ್ ಅವರ ಪಾತ್ರ ಪ್ರಮುಖವಾಗಿದ್ದು ಅವರು ಭಾರತದ ಉತ್ತಮ ಸ್ನೇಹಿತರಾಗಿದ್ದರು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬರ್ಮಿಂಗ್ಹ್ಯಾಮ್ನಲ್ಲಿ ಇಂದು ನಡೆಯಲಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3

ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭವಾಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಇಂದಿನಿಂದ ಪಂದ್ಯದಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಒಟ್ಟಾಗಿ ಕಣಕ್ಕಿಳಿಯಲಿದ್ದಾರೆ. ಭಾರತದ ಜೂನಿಯರ್ ಮಹಿಳಾ ಅಂಡರ್ 21 ಹಾಕಿ ತಂಡವು ಇಂದು ಇಂಗ್ಲೆಂಡ್ನ ಲಿಲ್ಲೆ ಶಾಲ್ ರಾಷ್ಟೀಯ ಕ್ರೀಡಾ ಕೇಂದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ ಎಕ್ಸ್ಪೋಸರ್ನ ಪ್ರವಾಸದ ಅಂತಿಮ ಪಂದ್ಯದಲ್ಲಿ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಪ್ರಾರಂಭವಾಗಲಿದೆ. ಇಂಗ್ಲೆಂಡ್ ವಿರುದ್ದ 2-0 ಅಂತರದ ಅದ್ಭುತ ಜಯದೊಂದಿಗೆ ಭಾರತ ತಂಡವು ಪ್ರವಾಸವನ್ನು ಗೆಲುವಿನೊಂದಿಗೆ ಕೊನೆಗೊಳಿಸುವ ಗುರಿಯನ್ನು ಹೊಂದಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ನಿನ್ನೆ ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರನ್ನು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಎಸ್ ಜೈಶಂಕರ್ ಅವರು ಪಶ್ಚಿಮ ಏಷ್ಯಾ, ಉಕ್ರೇನ್ ಮತ್ತು ಸುಡಾನ್ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಅವರು 2028-29 ಅವಧಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಭಾರತದ ಅಭಿಯಾನವನ್ನು ಮುನ್ನಡೆಸಲು ಡಾ ಎಸ್ ಜೈಶಂಕರ್ ನ್ಯೂಯಾರ್ಕ್ನಲ್ಲಿದ್ದಾರೆ. ಸೌದಿ ಅರೇಬಿಯಾದ ಅಬ್ಹಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಿನ್ನೆ ಕ್ಷಿಪಣಿಗಳು ಹಾಗೂ ಡ್ರೋನ್ಗಳ ಮೂಲಕ ದಾಳಿ ನಡೆಸಿರುವುದಾಗಿ ಯೆಮೆನ್ನ ಇರಾನ್ನ ಬೆಂಬಲಿತ ಹೌತಿ ಬಂಡುಕೋರರು ಹೇಳಿದ್ದಾರೆ. ಯೆಮೆನ್ನ ಸನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಸೌದಿ ಅರೇಬಿಯಾ ನೇತೃತ್ವದ ವೈಮಾನಿಕ ದಾಳಿ ನಡೆದಿದ್ದಕ್ಕೆ ಪ್ರತೀಕಾರವಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಹೌತಿ ಬಂಡುಕೋರರು ತಿಳಿಸಿದ್ದಾರೆ. ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ ಹಲವು ವರ್ಷಗಳ ಹಿಂದೆ ಸೌದಿ ನೇತೃತ್ವದ ಮೈತ್ರಿಕೂಟವು ಹೌತಿ ನಿಯಂತ್ರಿತ ಪ್ರದೇಶಗಳ ಮೇಲೆ ನಡೆಸಿದ್ದ ದಾಳಿಯ ಬಳಿಕ ಇದೇ ಮೊದಲ ಬಾರಿಗೆ ಉದ್ವಿಗ್ನತೆ ತೀವ್ರಗೊಂಡಿದೆ. ಯೆಮೆನ್ನಲ್ಲಿ ನಡೆದಿರುವ ವೈಮಾನಿಕ ದಾಳಿಗಳ ಕುರಿತು ಸೌದಿ ಅರೇಬಿಯಾ ಅಧಿಕಾರಿಗಳು ತಕ್ಷಣವೇ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹಾರ್ಮೋಟ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಸಂಯುಕ್ತ ಅರಬ್ ಎಮಿರೇಟ್ಸ್ಗೆ ಸೇರಿದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ದಾಳಿ ನಡೆಸಿದ ಪರಿಣಾಮ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿದ್ದು ಇತರ 6 ಭಾರತೀಯರು ಸೇರಿದಂತೆ 8 ಮಂದಿ ಗಾಯಗೊಂಡಿದ್ದಾರೆ. ಸಂಯುಕ್ತ ಅರಬ್ ಎಮಿರೇಟ್ಸ್ನ ರಕ್ಷಣಾ ಸಚಿವಾಲಯದ ಪ್ರಕಾರ ಒಮನ್ ಪ್ರಾದೇಶಿಕ ಸಮುದ್ರ ವ್ಯಾಪ್ತಿಯ ಹಾರ್ಮೋಟ್ ಜಲಸಂಧಿಯ ದಕ್ಷಿಣ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಮೊಂಬಾಸಾ ಮತ್ತು ಅಲ್ ಬಹ್ಯಾಜ್ ತೈಲ ಟ್ಯಾಂಕರ್ಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಅಮೆರಿಕದ ಟೆಕ್ಸಾಸ್ನಲ್ಲಿ ರಾಜ್ಯದ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ಸತತ 3ನೇ ಬಾರಿಗೆ ಫಿಫಾ ವಿಶ್ವಕಪ್ ಫೈನಲ್ ಪ್ರವೇಶಿಸುವ ಗುರಿಯೊಂದಿಗೆ ಫ್ರಾನ್ಸ್ ಕಣಕ್ಕೆ ಇಳಿಯುತ್ತಿದೆ. ಇತ್ತ 2010 ವಿಶ್ವಕಪ್ ಪ್ರಶಸ್ತಿ ಗೆದ್ದ ಬಳಿಕ ಮೊದಲ ಬಾರಿಗೆ ಫೈನಲ್ ಪ್ರವೇಶಿಸುವ ಉದ್ದೇಶದಿಂದ ಸ್ಪೇನ್ ತಂಡ ಸೆಮಿಫೈನಲ್ಸ್ನಲ್ಲಿ ಸೆಣಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಮತ್ತು ಬ್ರಿಟನ್ ನಡುವಿನ ಮಹತ್ವದ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ನವದೆಹಲಿಯಲ್ಲಿ ಭಾರತ ಟೆಕ್ಸ್ 2026 ಕಾರ್ಯಕ್ರಮಕ್ಕೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಚಾಲನೆ. 2028-29 ಅವಧಿಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಶಾಶ್ವತವಲ್ಲದ ಸ್ಥಾನಕ್ಕಾಗಿ ಚುನಾವಣಾ ಪ್ರಚಾರ ಆರಂಭಿಸಿದ ಭಾರತ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಗೇಮ್ ಶೋನಲ್ಲಿ ರಸಪ್ರಶ್ನೆ ಇರುತ್ತೆ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಉತ್ತರವನ್ನು ನೀಡಲು ಒಂದು ಹಾಡಿನ ಅವಕಾಶ ನೀಡಲಾಗುತ್ತೆ. ಹಾಗೆಯೇ ಉತ್ತರ ನಿಮ್ಮ ಹೆಸರು ಮತ್ತು ಸ್ಥಳ, ಹಾಗೆಯೇ ಉತ್ತರ ಬೇರೆ ಯಾವ ಮಾಹಿತಿಯನ್ನು ದಯವಿಟ್ಟು ಬರೆದು ಕಳಿಸ್ಬೇಡಿ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರ ಹರಿದು ಬರಲಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ ಅಂತ ಹೇಳ್ತಾ ನೆನಪಿರಲಿ, ಉತ್ತರ ನಿಮ್ಮ ಹೆಸರು ಮತ್ತು ಸ್ಥಳದ ಹೆಸರು, ನೀವು ಯಾವ ಸ್ಥಳದಿಂದ ಕರೆ ಮಾಡ್ತಾ ಇದ್ದೀರಾ, ಇಷ್ಟು ಮಾಹಿತಿ ಬಿಟ್ಟು ಬೇರೆ ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕ್ವಿಜ್ ಕಾರ್ಯಕ್ರಮದ ಗೇಮ್ ಶೋ ಕಾರ್ಯಕ್ರಮದ ಮೊದಲ ಪ್ರಶ್ನೆ ಹೀಗಿದೆ. ಪ್ರಶ್ನೆಯನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು? ಅತಿ ಹೆಚ್ಚು ಕಾಲ ಬದುಕುವಂತಹ ಪಕ್ಷಿ ಯಾವುದು? ಇದು ಇವತ್ತಿನ ನಮ್ಮ ಕಾರ್ಯಕ್ರಮದ ಮೊದಲ ಪ್ರಶ್ನೆ.

ಅನೇಕರ ಸಂದೇಶಗಳು ಹರಿದು ಬರ್ತಾ ಇದೆ. ಆದರೆ ಬಹುತೇಕರು ನನಗನ್ಸಿದ ಮಟ್ಟಿಗೆ ಗೂಗಲ್ನ ನೋಡಿ ಸರ್ಚ್ ಮಾಡಿ ತಮ್ಮ ಉತ್ತರಗಳನ್ನು ಬರೆದು ಕಳಿಸ್ತಾ ಇದ್ದಾರೆ. ವೈಲ್ಡ್ ಬರ್ಡ್ ಅಂತೆಲ್ಲ ಉತ್ತರಗಳು ಹರಿದು ಬರ್ತಾ ಇದೆ. ನಾನು ಕೇಳಿದ ಪ್ರಶ್ನೆ ತುಂಬ ಸುಲಭವಾಗಿತ್ತು ಅಂತ ಭಾವಿಸ್ತೀನಿ. ಅತಿ ಹೆಚ್ಚು ಕಾಲ ಬದುಕುವಂತಹ ಪಕ್ಷಿ ಯಾವುದು? ಅಷ್ಟೇ ಪ್ರಶ್ನೆ. ಬೇರೆ ಎಲ್ಲ ಮಾಹಿತಿಯನ್ನು ಬೇರೆ ಬೇರೆ ಪ್ರಶ್ನೆಗಳಿಗೆ ನೀವು ಲಿಂಕ್ ಮಾಡಿ ಉತ್ತರಗಳನ್ನು ಕಳಿಸಿದರೆ ಖಂಡಿತ ತಪ್ಪಾಗುವ ಸಾಧ್ಯತೆ ಇದೆ. ಒಮ್ಮೆ ಪರಿಶೀಲಿಸಿ ನಿಮ್ಮ ಉತ್ತರಗಳನ್ನು ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಗೂಗಲ್ ಮಹಾಪ್ರಭು ಇದ್ದರೂ ಸಹ ಒಮ್ಮೆ ಪರಿಶೀಲಿಸಿ ಉತ್ತರವನ್ನು ಕಳಿಸಿದ್ರೆ ಸರಿಯಾಗಬಹುದು ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮ ಉತ್ತರಗಳನ್ನು ನೋಡ್ತಾ ಇದ್ದೀನಿ. ಅನೇಕರ ಸಂದೇಶಗಳು ಹರಿದು ಬಂದಿದೆ, ಆದರೆ ಕೆಲವರು ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಇನ್ನು ಬಹುತೇಕರು ಕನ್ಫ್ಯೂಸ್ ಆಗಿ ಬೇರೆ ಬೇರೆ ಉತ್ತರಗಳನ್ನು ಬರೆದು ಕಳಿಸ್ತಾ ಇದ್ದಾರೆ. ಪ್ರಶ್ನೆ ಸುಲಭ. ಅತಿ ಹೆಚ್ಚು ಕಾಲ ಬದುಕುವಂತಹ ಪಕ್ಷಿ ಯಾವುದು?

ಬಹುತೇಕ ಈಗ ಅನೇಕರು ಸರಿ ಉತ್ತರವನ್ನು ನೀಡುವಂತಹ ಪ್ರಯತ್ನ ಮಾಡಿದ್ದಾರೆ, ಹಾಗೇನೆ ಸರಿ ಉತ್ತರಗಳನ್ನು ಕಳಿಸಿದ್ದಾರೆ. ಇನ್ನು ಪ್ರಶ್ನೆ ಉತ್ತರವನ್ನು ತಿಳಿಸುವಂತಹ ಸಮಯ ಬಂದ್ಬಿಡ್ತು. ಅತಿ ಹೆಚ್ಚು ಕಾಲ ಬದುಕುವಂತಹ ಪಕ್ಷಿ ಯಾವುದು? ತುಂಬ ಸರಳವಾದ ಪ್ರಶ್ನೆ. ಉತ್ತರ ಹದ್ದು. ಹದ್ದು ಅತಿ ಹೆಚ್ಚು ಕಾಲ ಬದುಕುವಂತಹ ಪಕ್ಷಿ. ಹಾಗಾಗಿ ಯಾರೆಲ್ಲ ಹದ್ದು ಅಂತ ಉತ್ತರವನ್ನು ನೀಡಿದ್ದೀರಿ ಅದು ಸರಿಯಾಗಿದೆ ನಿಮ್ಮ ಉತ್ತರ ಅಂತ ಹೇಳ್ತಾ, ಇನ್ನು ಬೇರೆ ಬೇರೆ ಉತ್ತರಗಳನ್ನು ಅನೇಕರು ಬರೆದು ಕಳಿಸಿದ್ದೀರಾ, ಅದಕ್ಕೆ ಮಾಹಿತಿಯನ್ನು ಬರೆದು ಕಳಿಸಿದ್ದೀರಾ, ದಯವಿಟ್ಟು ನಿಮ್ಮ ಉತ್ತರಗಳು ಯಾವ ಪ್ರಶ್ನೆಗೆ ಕೇಳಿರ್ತೀವಿ ಅದಕ್ಕೆ ಮಾತ್ರ ಕಳಿಸಿ ಅಂತ ಹೇಳಿದ್ದೆ. ಲಿಂಗರಾಜು ಬೊಮ್ಮೇನಹಳ್ಳಿ ಇಲ್ಲಿಂದ ಸರಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಅನೇಕರು ಪ್ರಯತ್ನವನ್ನು ಮಾಡಿದ್ದಾರೆ, ಈಗ ಡಿಲೀಟ್ ಮಾಡುವಂತಹ ಪ್ರಯತ್ನ ಕೆಲವರು ಮಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಮೈಸೂರು ವಿದ್ಯಾರಣ್ಯಪುರ ಇಲ್ಲಿಂದ ರಾಮಪ್ರಸಾದ್ ಇವರ ಉತ್ತರ ಸರಿಯಾಗಿದೆ. ಹಾಗೆಯೇ ಇನ್ನು ಈಗ ಉತ್ತರ ಕಳಿಸುವಂತಹ ಕೆಲವರು ನಮ್ಮ ಸ್ಮಾರ್ಟ್ ಗೆಳೆಯರು ಇದ್ದಾರೆ, ಖಂಡಿತ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ಇನ್ನೂ ಅವಕಾಶ ಇದೆ. ಹಾಗಾಗಿ ಆತುರ ಬೇಡ, ತಪ್ಪಾದರೆ ಏನಂತೆ, ಪ್ರಯತ್ನ ಬಹಳ ಮುಖ್ಯ ಅಲ್ವಾ? ದೀಪ್ತಿ ದಿನೇಶ್ ಕಟಾವ್ಕರ್ ಇವರು ಧಾರವಾಡದಿಂದ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಗೆಳೆಯರಾದಂತಹ ರಾಧಾ ಇವರು ಹಿರಿಯಣ್ಣ, ರಾಧಾ ಹಿರಿಯಣ್ಣ ಅವರು ನೆಲಮಂಗಲ ಇಲ್ಲಿಂದ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಹಾಗೆಯೇ ಜಗದಾಂಬಿಕಾ ಹಂಸವೇಣಿ ಅವರು, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಇಲ್ಲಿಂದ, ಹಾಗೆಯೇ ಇನ್ನೂ ಹಲವರು ಬೇರೆ ಬೇರೆ ಉತ್ತರಗಳನ್ನು ನೀಡುವಂತಹ ಪ್ರಯತ್ನ ಮಾಡಿದ್ದಾರೆ. ಬಹುತೇಕರು ಸರಿ ಉತ್ತರವನ್ನು ನೀಡಿದ್ದಾರೆ. ಹಾಗೆಯೇ ಶ್ರುತಿ ಅವರು ಬೆಳಗಾವಿ ಇಲ್ಲಿಂದ ಇರಬಹುದಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಸರಿ ಉತ್ತರ ನಿಮ್ಮದ್ದು ಅಂತ ಹೇಳ್ತಾ. ಕೇಶವಾಪುರ ಹುಬ್ಬಳ್ಳಿ ಇಲ್ಲಿಂದ ಮಮತಾ ಭಟ್ನಿ ಇವರ ಉತ್ತರ ಬಂದಿದೆ. ಹಾಗೆಯೇ ನಮಗೆ ಇನ್ನೂ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ಹೇಳಿದ್ದೇ ಆಗೋಯಿತು, ಸೊ ಹಾಗಾಗಿ ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳುವಂತಹ ಪ್ರಮೇಯ ಬರುವುದಿಲ್ಲ ಅಂತ ಹೇಳೋಣ. ಹಾಗೆಯೇ ಇನ್ನೂ ಕೆಲವರು ಗೆಸ್ ವರ್ಕ್ ಮಾಡಿದ್ದಾರೆ, ಹಾಗೆಯೇ ಇದಿರಬಹುದಾ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹನುಮಂತ ಬಂಗಿ ಜಗದಾಳ್ ತಾಲೂಕ್ ರಬಕವಿ ಇಲ್ಲಿಂದ ಇವರು ಉತ್ತರವನ್ನು ಕಳಿಸಿದ್ದಾರೆ, ಸರಿ ಉತ್ತರ ಇವರದ್ದು. ಹಾಗೆಯೇ ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಇವರ ಉತ್ತರ ಸರಿಯಾಗಿದೆ. ಇನ್ನು ಪ್ರಾಣಿ ಪ್ರಪಂಚಕ್ಕೂ ಕೆಲವರು ಹೋಗ್ಬಿಟ್ಟಿದ್ದಾರೆ, ಆದರೆ ನಿಮ್ಮ ಉತ್ತರ ತಪ್ಪಾಗಿದೆ ಅಂತ ಹೇಳೋಣ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಇವರ ಉತ್ತರ ಸರಿಯಾಗಿದೆ. ಹಾಗೆಯೇ ಅನೇಕರು ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆಯೇ ಇನ್ನು ಕೆಲವರು ಈಗ ಟೈಪಿಂಗ್ ಅಂತ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ಹಾಗೆಯೇ ಉತ್ತರಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಹೀಗೆ ನಮ್ಮ ಕಾರ್ಯಕ್ರಮಗಳು

ಅಲ್ಲಿ ಪ್ರಯತ್ನ ಮಾಡ್ತಾ ಇರಿ. ಹಾಗೇ ನಿಮ್ಮ ಉತ್ತರಗಳನ್ನು ಸರಿಯಾಗಿ ಕಳಿಸಿ ಅಂತ ಹೇಳ್ತಾ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಒಂದು ಸುಲಭದ ಸರಳವಾದ ಪ್ರಶ್ನೆ, ಬಹುತೇಕರು ಎಲ್ಲರೂ ಉತ್ತರವನ್ನು ನೀಡಬಹುದು ಅಂತ ಭಾವಿಸ್ತೀನಿ. ನಮ್ಮ ಬಾವುಟದ ಬಣ್ಣಗಳು ಏನು? ಕನ್ನಡ ಕರ್ನಾಟಕ ರಾಜ್ಯ ನಮ್ಮ ಬಾವುಟದ ಬಣ್ಣಗಳು ಯಾವುವು? ಇದು ಪ್ರಶ್ನೆ. ಉತ್ತರ ನೋಡೋಣ. ಯಾರೆಲ್ಲ ಇದಕ್ಕೆ ತಪ್ಪು ಉತ್ತರ ಕಳಿಸೋ ಹಾಗೆ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲರೂ ಸರಿ ಉತ್ತರವನ್ನು ಕಳಿಸ್ತೀರಾ ಅಂತ ಭಾವಿಸ್ತಾ ಮುಂದಿನ ಹಾಡು

ಈ ಒಂದು ಪ್ರಶ್ನೆಗೆ ಬಹುತೇಕ ಅಂತರವೇ ಬೇಡ ಅಂತ ಅನೇಕರು ಎಲ್ಲರ ಉತ್ತರ ಸರಿಯಾಗಿದೆ ಅಂತ ಹೇಳಬಹುದು. ಯಾಕೆಂದರೆ ಎಲ್ಲರೂ ಪ್ರಯತ್ನವನ್ನು ಮಾಡಿದ್ದಷ್ಟೇ ಅಲ್ಲದೆ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ಪ್ರಶ್ನೆ ಇಷ್ಟೇ ಆಗಿತ್ತು, ಕನ್ನಡ ಧ್ವಜ ಯಾವ ಬಣ್ಣಗಳಿಂದ ಕೂಡಿದೆ ಅಂತ. ಹಾಗಾಗಿ ಕರ್ನಾಟಕದ ಕನ್ನಡ ಧ್ವಜ ಹಳದಿ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿದೆ. ಹಳದಿ ಬಣ್ಣ ಶುಭ ಮತ್ತು ಸಮೃದ್ಧಿಯ ಸೂಚಕವಾದರೆ ಅರಿಶಿನ ಪ್ರತಿನಿಧಿಸಿದ್ರೆ, ಇನ್ನು ಕೆಂಪು ಬಣ್ಣ ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿ ನಿಲ್ಲುತ್ತೆ. ಹಾಗಾಗಿ ಈ ಉತ್ತರವನ್ನು ಯಾರೆಲ್ಲ ಕಳಿಸಿದ್ದೀರಿ ಅಂತ ನೋಡೋದಾದರೆ ಎಲ್ಲರೂ, ಯಾರ ಹೆಸರು ಬಿಡೋ ಹಾಗಿಲ್ಲ. ಹಾಗಾಗಿ ಎಲ್ಲರ ಹೆಸರನ್ನು ಹೇಳುವಂಥ ಪ್ರಯತ್ನ ಅಕಸ್ಮಾತ್ ಯಾರ್ದಾದರೂ ಬಿಟ್ಟು ಹೋದರೆ ದಯವಿಟ್ಟು ಕ್ಷಮಿಸಿ, ಇನ್ಮೇಲೆ ಉತ್ತರ ಕಳಿಸುವಂತಹ ಪ್ರಯತ್ನ ಮಾಡಬೇಡಿ ಅಂತ ಹೇಳ್ತಾ, ಡಾಕ್ಟರ್ ಅನಂತಕುಮಾರ್ ಅರಸು ಇವರು ಕಡಬ ಇಲ್ಲಿಂದ, ಮಂಗಳೂರಿನಿಂದ ಕುಮಾರ್ ಅವರ ಉತ್ತರ, ಹಾಗೆಯೇ ಯಲ್ಲಪ್ಪ ಪಂದ್ಯ ಇಲ್ಲಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಈಗ ಮೆಸೇಜ್ ಮಾಡುವ ಪ್ರಯತ್ನ ಮಾಡಬೇಡಿ, ಮುಂದಿನ ಪ್ರಶ್ನೆಗೆ ಉತ್ತರ ಕೊಡಿ. ಹಾಗೆಯೇ ಕೆ ತಿಪ್ಪೇಸ್ವಾಮಿ ಹರಿಹರದಿಂದ ನರಸಿಂಹ ಅವರು, ಎಂ ಸಿ ಯಾರ್ಡ್ ಇಲ್ಲಿಂದ ವಿಭಾ ದೀಪಕ್ ಅವರು ಬೆಂಗಳೂರಿನಿಂದ, ಹಾಗೆಯೇ ಬೀದರ್ ಜಿಲ್ಲೆ ಇಲ್ಲಿಂದ ದಯವಿಟ್ಟು ಸರ್ ಒಂದೇ ಪ್ರಶ್ನೆಗೆ ನೀವು ಸರಿಯಾಗಿ ಒಂದೇ ಲೈನಲ್ಲಿ ಉತ್ತರ ಕೊಡಿ. ಪಾಸ್ ಕೊಟ್ಟು ಅಥವಾ ಸ್ಪೇಸ್ ಕೊಟ್ಟು ನೀವು ಉತ್ತರಗಳನ್ನು ಕೊಟ್ಟರೆ ಆಗ ನಿಮ್ಮ ಸಂದೇಶವನ್ನು ಓದುವುದು ತುಂಬ ಕಷ್ಟ ಆಗತ್ತೆ ಅಂತ ಹೇಳೋಣ. ದಯವಿಟ್ಟು ನಿಮ್ಮ ಹೆಸರು, ಸ್ಥಳ, ಬೇರೆ ಮಾಹಿತಿ ಬೇಡ, ಉತ್ತರ ಇನ್ಯಾವ ಮಾಹಿತಿಯನ್ನು ಬರೆದು ಕಳಿಸ್ಬೇಡಿ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಯಲ್ಲದ ಗುಂಡಿ ಗ್ರಾಮದಿಂದ ಇವರ ಉತ್ತರ, ಅದಿತಿ, ಅಥರ್ವ, ಸೀಮಾ, ಮೋಹನ್ ಇವರು ಕಳಿಸಿದ್ದಾರೆ. ಹಾಗೆಯೇ ಶ್ರೀಕೃಷ್ಣ ಅವರು ಗಜೇಂದ್ರಗಡದಿಂದ, ಇನ್ನು ವರಲಕ್ಷ್ಮಿ ಪೀಣ್ಯಾನಿಂದ ಅವರು ದೇಶದ ಬಾವುಟವನ್ನು ಸೇರಿಸಿ ಕಳಿಸ್ಬಿಟ್ಟಿದ್ದಾರೆ. ಪ್ರಶ್ನೆ ಒಂದೇ, ಸುಲಭವಾಗಿತ್ತು, ಅದಕ್ಕೆ ಮಾತ್ರ ಉತ್ತರ ಕೊಡಿ. ಹಾಗೆಯೇ ಮಹೇಶ್ ಹೊಸೂರಿನಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಮೀರಾ ಕೆಂಗೇರಿಯಿಂದ, ಹಾಗೆಯೇ ತುಂಬ ಸುಲಭವಾದ ಪ್ರಶ್ನೆ ಕೇಳಿಬಿಟ್ಟಿದ್ದೀರಿ ಅಂತ ಇಲ್ಲೊಬ್ಬರು ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ಉತ್ತರವನ್ನು ಬರೆದು ಕಳಿಸುವಂಥ ಪ್ರಯತ್ನ ಮಾಡಿ, ವ್ಯಂಗ್ಯ ಮಾಡಿ, ನೀವೇನೋ ಮಾಡಿ ಸಂದೇಶವನ್ನು ಕಳಿಸಿ. ಯಾರನ್ನು ಮೆಚ್ಚಿಸ್ತೀರಿ ಅಲ್ವಾ, ಎಲ್ಲರ ಹೆಸರು ಹೇಳುವಂಥ ಪ್ರಯತ್ನ. ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ಹಾಗೆಯೇ ವಿಜ್ಞಾನ ನಗರ ಇಲ್ಲಿಂದ ಹರಿಹರನ್ ಅವರು, ಶಿವಮೊಗ್ಗ ಇಲ್ಲಿಂದ ಉಷಾ ಅವರ ಸಂದೇಶ, ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಹಾಗೆಯೇ ಉಮಾ ಕಿಶೋರ್ ಅವರು BTMನಿಂದ, ಮೀನಾಕ್ಷಿ 8ನೇ ಮೈಲಿಯಿಂದ, ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಣ್ಣ ಧನ್ಯ ಅವರ ಮೆಸೇಜ್ ಹರಿದು ಬಂದಿದೆ. ಮಮತಾ ಇವರು ಕೇಶವಾಪುರದಿಂದ, ಇನ್ನು ನುಂಗಪ್ಪ ಕಾಂಬಳೆ ಮೊಳಕಾಲ್ಮೂರು ಇಲ್ಲಿಂದ, ಹಾಗೆಯೇ ಸತೀಶ್ ಉಡುಪಿನಿಂದ, ಜಿ ಇಂದಿರಾ ಅವರು ಹೈದರಾಬಾದ್ನಿಂದ, ನಂದಕಿಶೋರ್ ಬಸವನಗುಡಿ ಇಲ್ಲಿಂದ. ರಿಪೀಟ್ ದ ಕ್ವಶನ್ ಅಂತ ಮುಂದಿನ ಪ್ರಶ್ನೆಗೆ ಉತ್ತರ ನೀಡುವಂಥ ಪ್ರಯತ್ನ ಮಾಡಿ ಅಂತ ಹೇಳೋಣ. ಅರ್ಪಿತಾ ಅವರು ಬೆಂಗಳೂರಿನಿಂದ, ಇನ್ನೂ ದೊಡ್ಡ ಪಟ್ಟಿ ಇದೆ, ಒಂದು ಹಾಡನ್ನು ಕೇಳಿ ಬರೋಣ. ಹಾಡಿನ ನಂತರ ಖಂಡಿತ ನಿಮ್ಮೆಲ್ಲರ ಸಂದೇಶವನ್ನು ತಿಳಿಸೋಣ. ಹಾಗೆಯೇ ಹಾಡಿನ ನಂತರ ಮುಂದಿನ ಪ್ರಶ್ನೆಯನ್ನು ತಿಳಿಸಲಾಗುತ್ತೆ.

ಹೌದು, ನೀನನ್ನ ತೇಲಿಸು ಬದುಕಿಸು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಮೊದಲು ಕೇಳ್ಬಿಡ್ತೀನಿ. ಆನಂತರ ಯಾರೆಲ್ಲ ಸರಿ ಉತ್ತರವನ್ನು ಈ ಹಿಂದಿನ ಪ್ರಶ್ನೆಗೆ ಕಳಿಸಿದ್ದೀರಾ ಅಂತ ಮುಂದುವರಿಸೋಣ. ಮುಂದಿನ ಪ್ರಶ್ನೆ ಸುಲಭವಾಗಿದೆ ಅನ್ನೋದಕ್ಕಿಂತ ಪ್ರಶ್ನೆ ಚೆನ್ನಾಗಿದೆ, ಹಾಗಾಗಿ ಒಮ್ಮೆ ಕೇಳಿ ಬೇಗ ಬೇಗ ನಿಮ್ಮ ಉತ್ತರಗಳು ಹರಿದು ಬರಲಿ. ನಮಗೆ ಇನ್ನು 8 ನಿಮಿಷಗಳ ಕಾಲಾವಕಾಶ ಇದೆ. ಹಾಗಾಗಿ ಪ್ರಶ್ನೆ ಹೀಗಿದೆ, ಭಾರತದ ಪಿಂಕ್ ಸಿಟಿ, ಗುಲಾಬಿ ನಗರ ಅಂತ ಯಾವ ಊರನ್ನು ಕರೆಯುತ್ತಾರೆ, ಹಾಗೇ ಇದು ಯಾವ ರಾಜ್ಯದಲ್ಲಿ ಇದೆ? ಭಾರತದ ಪಿಂಕ್ ಸಿಟಿ, ಗುಲಾಬಿ ನಗರ ಅಂತ ಯಾವ ಊರನ್ನು ಕರೀತಾರೆ, ಇದು ಯಾವ ರಾಜ್ಯದಲ್ಲಿ ಇದೆ? ಇದು ನಮ್ಮ ಮುಂದಿನ ಪ್ರಶ್ನೆ. ನಿಮ್ಮ ಉತ್ತರಗಳು ದಯವಿಟ್ಟು ಬೇಗ ಬೇಗ ಹರಿದು ಬರಲಿ ಅಂತ ಹೇಳ್ತಾ ನಮಗೆ ಈ ಹಿಂದೆ ಕೇಳಿದಂತಹ ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿರುವ ಗೆಳೆಯರ ಹೆಸರುಗಳು ಅರ್ಪಿತಾ ಅವರು,

ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರಿಪೀಟ್ ಕ್ವಶನ್ ಅಂತ ಕೇಳ್ತಾ ಇದ್ದಾರೆ. ಮತ್ತೊಮ್ಮೆ ಹೇಳ್ತೀನಿ, ಖಂಡಿತ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ ಲಿಂಗರಾಜು ಬೊಮ್ಮೇನಹಳ್ಳಿ ಇಲ್ಲಿಂದ ತಿರುಕನ ಬಳಗ ಮಲ್ಲಾಡಿಹಳ್ಳಿ ಇಲ್ಲಿಂದ ನಮ್ಮ ಗೆಳೆಯರೊಬ್ಬರು ಉತ್ತರವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 3 2 8 5 7. ವಿಲಿಯಂ ಪರ್ಲಾಡ್ಕ ಪುತ್ತೂರಿನಿಂದ, ರೋಹಿಣಿ ಮೋಹನ್ ಹಳೆ ಹುಬ್ಬಳ್ಳಿಯಿಂದ, ಸಿದ್ಧಲಿಂಗಮೂರ್ತಿ ಸಿರಿಗೆರೆ ಇಲ್ಲಿಂದ, ಉದಯ್ ಕರ್ಕೆರ ಇವರು ಉತ್ತರವನ್ನು ನಮಗೆ ನೀಡಿದ್ದಾರೆ ಉಡುಪಿನಿಂದ ಅಂತ ಭಾವಿಸ್ತೀನಿ. ಸುಭಾನ್ ಕೋರಿ ಹಂಪಸಾಗರದಿಂದ, ಇನ್ನೂ ಕೆಲವರು ಡಿಲೀಟ್ ಮಾಡಿದ್ದಾರೆ. ಹಾಗೆಯೇ ಮೈಸೂರು ವಿದ್ಯಾರಣ್ಯಪುರ ರಾಮಪ್ರಸಾದ್, ಇನ್ನೂ ಹಲವರದು ಟೈಪಿಂಗ್ ಅಂತ ಬರ್ತಾ ಇದೆ. ಈಶಣ್ಣ ಬಿಂದು ಪ್ರಕಾಶ್ ಇವರ ಉತ್ತರ ರಾಮಚಂದ್ರಪುರ ಬೆಂಗಳೂರಿನಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ, ಯಾರದಾದರೂ ಹೆಸರು ಅಕಸ್ಮಾತ್ ಬಿಟ್ಟೋಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತೀನಿ, ಮುಂದಿನ ಹಾಗೂ ಕೊನೆಯ ಪ್ರಶ್ನೆ ಅಂತ ಭಾವಿಸ್ತೀನಿ. ಭಾರತದ ಪಿಂಕ್ ಸಿಟಿ ಅಂತ ಯಾವ ಊರನ್ನು ಕರೀತಾರೆ? ಇದು ಯಾವ ರಾಜ್ಯದಲ್ಲಿ ಇದೆ? ವಿಚ್ ಸ್ಟೇಟ್ ಹ್ಯಾಸ್ ಗಾಟ್ ಪಿಂಕ್ ಸಿಟಿ ಆಫ್ ಇಂಡಿಯಾ? ಯಾವ ಊರನ್ನು ಪಿಂಕ್ ಸಿಟಿ ಅಂತ ಕರೀತಾರೆ? ಇದು ಯಾವ ರಾಜ್ಯದಲ್ಲಿ ಇದೆ?

0: ಭಾರತದ ಗುಲಾಬಿ ನಗರ ರಾಜಸ್ಥಾನ್ನಲ್ಲಿದೆ. ಇದರ ರಾಜಧಾನಿ ಜೈಪುರ್. ಗುಲಾಬಿ ನಗರ, ಪಿಂಕ್ ಸಿಟಿ ಅಂತ ಕರೆಯಲಾಗುತ್ತೆ. ಬಹುತೇಕರು ಎಲ್ಲರೂ ಸರಿ ಉತ್ತರವನ್ನು ಬರೆದು ಕಳಿಸಿದ್ದಾರೆ. ನಿಜವಾಗ್ಲೂ ಈ ನಗರ ತನ್ನ ಸೌಂದರ್ಯದಿಂದ ದೊಡ್ಡ ದೊಡ್ಡ ಮಹಲುಗಳಿಂದ ಕಂಗೊಳಿಸುತ್ತೆ. ನಿಜವಾಗ್ಲೂ ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳಬಹುದು. ಹಾಗಾಗಿ ಯಾರೆಲ್ಲ ನೋಡಿಲ್ಲ, ಒಮ್ಮೆ ನೋಡುವಂತಹ ಪ್ರಯತ್ನ ಮಾಡಿ. ಇನ್ನು ಕೆಲವರಿಗೆ ಕಾರಣಾಂತರಗಳಿಂದ, ಅನಿವಾರ್ಯ ಕಾರಣಗಳಿಂದ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ಮೊಬೈಲ್ಗಳಿರೋದ್ರಿಂದ ನಮಗೆ ಎಲ್ಲವನ್ನು ನಮ್ಮ ಕಣ್ಣಿನಲ್ಲಿ ನಾವು ಕುಳಿತಲ್ಲಿ ಜಗತ್ತಿನ ಎಲ್ಲ ಮಾಹಿತಿಯನ್ನು ಪಡೆಯಬಹುದಾದ್ದರಿಂದ ನಿಜವಾಗ್ಲೂ ಖುಷಿಯಾಗತ್ತೆ. ತಂತ್ರಜ್ಞಾನ ಮತ್ತು ಅಂತರ್ಜಾಲ ವ್ಯವಸ್ಥೆ ಇಷ್ಟು ಚೆನ್ನಾಗಿ ಮುಂದುವರೆದಿರೋದ್ರಿಂದ ಅದರಿಂದ ಎಷ್ಟು ತೊಂದರೆಗಳು ಇದೆಯೋ ಅಷ್ಟೇ ಉಪಯೋಗಗಳಿದೆ. ಹಾಗಾಗಿ ಉಪಯೋಗಕ್ಕೆ ಮತ್ತು ನಮ್ಮೆಲ್ಲರ ಮಾಹಿತಿಗೆ, ಖುಷಿಗೆ, ಪ್ರೀತಿಗೆ, ಎಲ್ಲದಕ್ಕೂ ಈ ರೀತಿಯ ವ್ಯವಸ್ಥೆಗಳನ್ನು, ಆವಿಷ್ಕಾರಗಳನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಇನ್ನು ಉತ್ತರಗಳನ್ನು ಯಾರೆಲ್ಲ ಸರಿ ಉತ್ತರ ನೀಡಿದ್ದೀರಿ ಅಂತ ನಿಮಗೆ ತಿಳಿದಿದೆ. ಹಾಗಾಗಿ ಒಂದಷ್ಟು ಹೆಸರುಗಳನ್ನು ಹೇಳುವಂತಹ ಪ್ರಯತ್ನ ಮಾಡ್ತೀನಿ, ಯಾಕೆಂದರೆ ಸಮಯದ ಪರಿಮಿತಿ ಇದೆ. ಇನ್ನು 2 ನಿಮಿಷದ ಕಾಲಾವಕಾಶ ಇದೆ. ರೋಹಿಣಿ ಮೋಹನ್ ಅವರು ಹಳೆ ಹುಬ್ಬಳ್ಳಿಯಿಂದ. ಹಾಗೆಯೇ ನೀವು ಫಸ್ಟು ಪ್ರಶ್ನೆ ಕೇಳಿದ್ರಿ, ಆನಂತರ ತುಂಬ ಸುಲಭದ ಪ್ರಶ್ನೆ ಕೇಳಿದ್ರಿ, ನಮ್ಮ ಹೆಸರು ಹೇಳಲಿಲ್ಲ ಅಂತ ಇಲ್ಲೊಬ್ಬರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾ ಹೇಳಿದೆ ಈ ಹಿಂದೆ ಹಲವರದ್ದು ಟೈಪಿಂಗ್ ಅಂತ ಬರುತ್ತೆ, ಇನ್ನೂ ಕೆಲವರದ್ದು ಮಿಸ್ ಆಗಬಹುದು. ಹಾಗಾಗಿ ತೊಂದರೆ ಇಲ್ಲ, ನಿಮ್ಮ ಪ್ರಯತ್ನ ಬಹಳ ಮುಖ್ಯ. ನಿಮಗೆ ಗೊತ್ತಿರುತ್ತೆ ನೀವು ಯಾವ ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದ್ದೀರಿ ಅಂತ. ಹಾಗಾಗಿ ವಿಭಾ ದೀಪಕ್ ಅವರು ಸರಿ ಉತ್ತರ ನೀಡಿದ್ದಾರೆ. ವಾಣಿಶ್ರೀ ಅವರ ಉತ್ತರ ಸರಿಯಾಗಿದೆ. ಹಾಗೆಯೇ ಕಬಾಡಿ ಇಂದ್ರ ಇವರ, ಕಬಾಡಿ ವೆಂಕಟೇಶ್ ಇವರು ಭಿನ್ನಿಪೇಟೆಯಿಂದ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ವಸುಂಧರಾ ಪ್ರಭಾಕರ್ ಪಾಸ್ತೆ ಇವರ ಉತ್ತರ ಸರಿಯಾಗಿದೆ. ಇನ್ನು ತುಂಬ ಉತ್ತರಗಳು ಬರೋದರಿಂದ ಕೆಲವು ಜಂಬಲ್ಲಾಗುತ್ತೆ, ಕೆಲವು ಮಿಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸುಭಾಷ್ ಕುಲಕರ್ಣಿ ಇವರು ಕೆಂಗೇರಿಯಿಂದ, ಕೆ ತಿಪ್ಪೇಸ್ವಾಮಿ ಹರಿಹರದಿಂದ, ರಾಘವೇಂದ್ರ ಅವರು ಕುಂದಾಪುರದಿಂದ. ಇನ್ನು ನನ್ನ ಹೆಸರು ಹೇಳಿಲ್ಲ ಅಂತ ಇವರು ಹೆಸರನ್ನು ಬರೆದು ಕಳಿಸಿಲ್ಲ. ಗೀತಾ ಜೋಶಿ ಅವರು ಕಲಬುರಗಿನಿಂದ. ಹಾಗೆಯೇ ಸುಧಾಮೂರ್ತಿ ಅವರು ಕೆ ಹಳ್ಳಿ ಇಲ್ಲಿಂದ. ಹಾಗೆಯೇ ಇನ್ನು ಹಲವರ ಉತ್ತರಗಳು. ಉಮಾ ಕಿಶೋರ್ ಅವರು BTM ನಿಂದ. ಸದಾಶಿವ ಹುಲುಗೂರು ಬನಶಂಕರಿ 2ನೇ ಹಂತದಿಂದ. ಪ್ರಸನ್ನ ಯಲಹಂಕದಿಂದ. ಮೀನಾಕ್ಷಿ 8ನೇ ಮೈಲಿಯಿಂದ. ಅಶ್ವತ್ಥನಗರ ಇಲ್ಲಿಂದ. ಉಷಾ ಅವರು ಶಿವಮೊಗ್ಗದಿಂದ. ಹಾಗೆಯೇ ಸರಸಂಬಾದಿಂದ ನಾಗೇಂದ್ರಪ್ಪ ಇವರ ಉತ್ತರ ಹರಿದು ಬಂದಿದೆ. ಸಿದ್ಧಾರ್ಥ್ ವಲ್ಲಭನಗರದಿಂದ. ಹಾಗೆಯೇ ಇನ್ನು ಹಲವರು. ಪೂರ್ಣಿಮಾ ಮೇಸ್ತ್ರಿ ಅವರು ವಾಸುಕಿ ಸಾಗರದಿಂದ. ಹಾಗೆಯೇ NR ಪ್ರಸಾದ್ ಅವರ ಉತ್ತರ ಹರಿದು ಬಂದಿದೆ. ಸಂದೇಶ ಕಳಿಸಿರುವ ಎಲ್ಲರಿಗೂ ಶಾಂತಿನಿ ಇವರ ಉತ್ತರ. ಪುಷ್ಪಾ ಶಾನ್ಭೋಗರ್ ಸಂದೇಶ ಕಳಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ಗೇಮ್ ಶೋ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: Good afternoon. This is Akashwani and I am Valsa Williams with the Midday News. The headlines. New Delhi strongly condemns attack on 2 vessels carrying 30 Indian seafarers in Strait of Hormuz. Says violence disrupting free and safe navigation through international waterways. India backs Palestine's bid for United Nations membership, reaffirms two-state solution to conflict between Palestine and Israel. Comprehensive economic and trade agreement between India and United Kingdom to come into force from tomorrow. India's largest global textile event, Bharat Tex 2026, begins in New Delhi to showcase country's growing leadership in textiles sector. IMD forecasts heavy to very heavy rainfall over Bihar and Odisha today. France to take on Spain in first semi-final in FIFA World Cup tonight in Texas. And in cricket, India to lock horns with hosts England in first ODI at Birmingham this evening. India has expressed deep concern at the attacks on two vessels, MT Al-Bahya and MT Mombasa, during their transit through the Strait of Hormuz today. The Deputy Chief of Mission of the Embassy of Iran in New Delhi was summoned this morning by the External Affairs Ministry, and a strong protest against these attacks was lodged with him. Both the vessels were carrying 30 Indian seafarers among their combined crew of 46. The External Affairs Ministry said in a statement that of the 12 Indian nationals on board MT Al-Bahya, one has lost his life and another has been injured. Of the 18 Indian nationals on board MT Mombasa, 9 have sustained injuries, including 2 who are reported to be seriously injured. The ministry extended condolences to the family of the deceased Indian national and wished speedy recovery to those injured. The Indian mission and post in the UAE are closely monitoring the situation and are in touch with the UAE authorities to ensure all possible assistance to the affected Indian seafarers. New Delhi has strongly condemned these attacks and acts of violence targeting seafarers and disrupting free and safe navigation through international waterways like the Strait of Hormuz. India has also reiterated deep concern on account of the resumption of attacks and escalation of hostilities in the West Asian region and called for immediate cessation of violence and a return to dialogue and diplomacy in the interest of peace, security and stability in the region. Meanwhile, India today summoned Iranian Deputy Chief of Mission Mohammad Javad Hosseini following an Iranian missile strike on 2 UAE-flagged oil tankers in the Strait of Hormuz, which killed one Indian national and injured several others. Hosseini was seen leaving the Ministry of External Affairs headquarters in New Delhi after meeting officials. The United States launched strikes on Iran for the third consecutive night, marking a new escalation in the resumption of hostilities. The U.S. military's Central Command said it struck areas around Abu Musa, Bandar Abbas, Bushehr, Shahbahar, Jask and Konarak, targeting Iranian coastal defense systems, missile and drone sites and maritime capabilities. Iran acknowledged the strikes but did not report any casualties or damage, while it responded with attacks targeting Bahrain, Jordan and 2 tankers associated with the United Arab Emirates traveling through the strait, killing 1 mariner and injuring 8 others. Earlier yesterday, President Donald Trump announced that the U.S. will reinstate a blockade on Iranian shipping in the Strait of Hormuz and impose a 20% charge on cargo transiting the strategic waterway to cover the cost of maritime security. On the other hand, Iran has asserted its authority over the Strait of Hormuz and rejected the U.S. move. India has reaffirmed continued support to a two-state solution as well as to Palestine's membership of the United Nations. Secretary in the Ministry of External Affairs, Sri Priya Ranganathan, has said India has been a long-standing partner of the Palestinian people. She said this while addressing the second ministerial meeting of the Palestine Donor Group in Brussels yesterday. She underlined India's ongoing developmental assistance, including capacity-building programs and humanitarian assistance to the people of Palestine. Ms. Ranganathan noted that India's projects are demand-driven and largely centered on healthcare, education, capacity-building and vocational training. She also announced several new projects focused on rehabilitation, health, education and vocational training. The Comprehensive Economic and Trade Agreement, CETA, between India and the United Kingdom will come into force from tomorrow. The landmark deal grants Indian exports zero duty access to 99% of tariff lines in the UK market. It reflects the shared commitment of India and the United Kingdom to deepen their strategic partnership and deliver prosperity for their people. The groundwork for this historic agreement was laid in May 2021 through the Enhanced Trade Partnership and the adoption of the India-UK Roadmap 2030, which set the goal of doubling trade to $100 billion by 2030. More from our correspondent.
2: The implementation of the India-UK trade agreement marks a major step in India's journey towards becoming a globally integrated, resilient and competitive economy. With the agreement coming into force, Indian exporters will benefit from the complete elimination of UK tariffs on several key sectors. tariffs of up to 70% on processed food products, over 21% on marine products, around 18% on engineering goods and auto components, up to 16% on leather and footwear products, around 12% on textiles and clothing will be reduced to zero. This will significantly enhance the competitiveness of Indian exports in the UK market, generate new opportunities for farmers, fishermen, MSMEs and manufacturers, and strengthen India's integration into global value chains. Indian service providers in IT and IT-enabled services, financial services, healthcare, education, engineering, telecommunications, and consultancy services will benefit from enhanced market access.

0: ಸಮಯಾಗಿದೆ 2:15. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಇನ್ನೀಗ ಕೇಳಿ ಕಾರ್ಯಕ್ರಮ ಸ್ಪಂದನ.
1: ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮದೇ ಧ್ವನಿ ಬೇಕೆ ಸುಮತಿ.
0: ನಮಸ್ಕಾರ, ನಾನು ಚಂದು ಬಾನುಲಿ ಬಂಧು.
1: ಚಂದು ಬಾನುಲಿ ಬಂಧು, ಯಾಕೋ ಇವತ್ತು ತುಂಬಾ ತುಂಬಾ ತುಂಬಾ ತುಂಬಾ ಬೇಜಾರು ಅಂತ ಅನ್ನಿಸ್ತಾ ಇದೆ ಅಲ್ವಾ?
0: ಹೌದು, ಬೇಜಾರಂತೂ ಆಗ್ತಾ ಇದೆ. ಯಾಕೋ ತುಂಬಾನೇ ಬೇಸರ ಅನ್ನಿಸ್ತಾ ಇದೆ.
1: ಒಂಥರ ಎಲ್ಲರೂ ಬೇಜಾರಲ್ಲೇ ಮಾತಾಡ್ತಿದ್ದಾರೇನೋ ಅಂತ ಅನ್ನಿಸ್ತಿದೆ ಅಲ್ಲ?
0: ಅದು ಒಂದು 2-3 ದಿನದಿಂದ ಆ ಬೇಸರದ ಛಾಯೆ, ಆ ಬೇಸರ ನೋವು ಒಂಥರ ಖಾಲಿ ಖಾಲಿ ಇದೆಯಲ್ಲ, ಅದು ಹೋಗ್ತಾನೆ ಇಲ್ಲ, ಕಡಿಮೆ ಆಗ್ತಾನೆ ಇಲ್ಲ.
1: ಎಷ್ಟು ಮಾತಾಡಿದರೂ ಮುಗಿಯದ ಭಾವ ಅದು. ಎಸ್ ಜಾನಕಿ ಅವರ ಭಾವ.
0: ಎಲ್ಲಿ ನೋಡಿದ್ರು, ಎಲ್ಲಿ ಕೇಳಿದ್ರು, ಎಲ್ಲಿ ಓದಿದ್ರು ಅದೇ ವಿಷಯ
1: ಅಲ್ವಾ? ಅಂದ್ರೆ ಏನೋ ಒಂಥರ ಹೇಗನ್ಸುತ್ತೆ ಅಂದ್ರೆ, ನಮ್ಮ ಮನೆಯಲ್ಲೇ ಇದ್ರೇನು, ನಮ್ಮ ಜೊತೆಗೆ ನಾವೆಲ್ಲ ಮಾತಾಡ್ತಾ ಇದ್ವೇನೋ, ಈ ಹಾಡುಗಳನ್ನೆಲ್ಲ ಕೇಳಿ ಕೇಳಿ ಕೇಳಿ ಕೇಳಿ, ಅದರಲ್ಲೂ ಆಕಾಶವಾಣಿಯಿಂದ ನಮ್ಮ ಶ್ರೋತೃಗಳಿಗೆ ಹಾಡುಗಳನ್ನು ಕೇಳೋದಿರಬಹುದು, ನಾವುಗಳು ಆ ಹಾಡನ್ನು ಪ್ರಸಾರ ಮಾಡೋದಿರಬಹುದು, ಒಂಥರ ಅದೊಂದು ಬಂಧನ, ಹಾಡಿನ ಬಂಧನ, ಧ್ವನಿಯ ಬಂಧನ ಅದು. ಆ ಹಾಡುಗಳನ್ನು ಕೇಳ್ತಾ ಏನೋ ಕಳ್ಕೊಂಡ್ ಬಿಟ್ವೇನೋ ಅಂತ ಇದೆ ನಮ್ಮ ಬಳಿ. ಅವರ ಹಾಡುಗಳಿದೆ, ಅವರು ನಮ್ಮ ಜೊತೆನೆ ಇದ್ದಾರೆ, ಎಲ್ಲೂ ಹೋಗಿಲ್ಲ, ಕಲಾವಿದರಿಗೆ ಸಾವಿಲ್ಲ.

0: ಹೀಗೆಲ್ಲ ನಾವು ಹೇಳ್ತೀವಿ, ಆದರೂ ಏನೋ ಒಂದು ಖಾಲಿತನದ ಭಾವ ನಮ್ಮನ್ನ ಕಾಡುತ್ತಲ್ಲ.
1: ಹೌದು, ಯಾಕಂದ್ರೆ ಸುಮಾರು 30-40 ವರ್ಷಗಳ ಕಾಲ ಹಾಡುಗಳ ಒಂದು ಸಾಮ್ರಾಜ್ಞಿ ಅಂತಾನೆ ಮೆರೆದಂಥವರು, ಜನರಿಗೆ ಅದರಲ್ಲೂ ಕಲಾವಿದರಿಗೆ ಸಂಗೀತ ಪ್ರೇಮಿಗಳಿಗೆ ಎಂತೆಂಥ ಹಾಡುಗಳನ್ನು ಕೊಟ್ಟಂತಹ ಮಹಾನ್ ಗಾಯಕಿ. ಇಡೀ ಭಾರತ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಅವರ ಕಲೆಯನ್ನು ಅವರನ್ನು ಪ್ರೀತಿಸುವಂಥವರು ಆರಾಧಿಸುವಂಥವರು ಇರುವಾಗ ಅವರು ನಮ್ಮನ್ನು ಅಗಲಿದ್ದು ಒಂಥರ ಸಹಿಸ್ಕೊಳ್ಳೋದಕ್ಕೆ ಕಷ್ಟ ಅನಿಸುತ್ತೆ, ಮನಸ್ಸು ಹೃದಯ ಭಾರ ಅಂತ ಅನಿಸುತ್ತೆ.
0: ಹೌದು, ಅಂದರೆ ತಲೆಮಾರುಗಳ ಜನ ಈಗ ಒಂದು 10 ವರ್ಷದ ಬಾಲಕನಿಂದ ಹಿಡಿದು 90 ವರ್ಷದ ವಯೋವೃದ್ಧರವರೆಗೂ ಪ್ರತಿಯೊಬ್ಬರಿಗೂ ಬೇಕಾದಂತಹ, ಪ್ರತಿಯೊಬ್ಬರೂ ಅವರಿಗೆ ಕನೆಕ್ಟ್ ಆಗಬಹುದಾದಂತಹ ಹಾಡುಗಳನ್ನು ಅವರು ನಮಗೆ ಕೊಟ್ಟಿದ್ದಾರೆ.
1: ಅದರಲ್ಲೂ ರೇಡಿಯೋ ಅಂತ ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಭಕ್ತಿಗೀತೆ ಇರಬಹುದು, ಚಿತ್ರಗೀತೆ, ಭಾವಗೀತೆ, ಜನಪದ ಗೀತೆಗಳು, ಶಾಸ್ತ್ರೀಯ ಸಂಗೀತನೇ ಇರಲಿ, ಎಂಥದ್ದೇ ಹಾಡುಗಳಿದ್ರು ಕೂಡ ಅದು ಒಂದು ವಿಶೇಷತೆ. ಜಾನಕಮ್ಮ ಆ ಧ್ವನಿ, ಅವರು ಹಾಡುವಂಥ ಶೈಲಿ ಎಲ್ಲವೂ ಕೂಡ ನೀವು ಅಂದಂಗೆ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಕೂಡ ಮೆಚ್ಚುಗೆ ಆಗುವಂಥ ಒಂದು ಪ್ರೀತಿಸುವಂತಹ ಹೃದಯ ಅಂತಾನೆ. ಸ್ನೇಹಿತರಿಗೆ ಸ್ನೇಹಿತರಾಗಿ ಅವರನ್ನು ನೋಡಿ ಸಂಗೀತವನ್ನು ಕಲಿಯುವಂಥ ಶಿಷ್ಯರು ಅನ್ಬಹುದು, ಭಕ್ತರು ಅನ್ಬಹುದು, ಅವರಿಗೆ ಒಂದು ರೀತಿ ವಿಶೇಷ, ಗೃಹಿಣಿಯರಿಗೆ ಒಂಥರ, ಆಮೇಲೆ ಬೇರೆ ಬೇರೆ ಥರದಲ್ಲಿ ಜಾನಕಮ್ಮ ಅಂದರೆ ಹೀಗೆ ಅಂತಲೇ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ.
0: ಸರಳತೆ, ಸುಸಂಸ್ಕೃತ ಒಂದು ಭಾವ ಅಂದರೆ ಅದು ಎಸ್ ಜಾನಕಿ ಅವರ ಭಾವ. ಈ ಸಂದರ್ಭದಲ್ಲಿ ನನಗೆ ಇನ್ನೊಂದು ವಿಚಾರ ತುಂಬ ಹೇಳಬೇಕು ಅಂತ ಅನಿಸುತ್ತೆ, ಅಥವಾ ಕಾಡುತ್ತೆ ಚಂದು. ಏನಂದರೆ ಈಗ ಹಿರಿಯರ ಅಥವಾ ಕಿರಿಯರ ಅಥವಾ ಯಾವುದೇ ಒಂದು ಸಾವು ಅಥವಾ ಪ್ರಸಿದ್ಧರ ಸಾವು ಸಂಭವಿಸಿದಾಗ ಸಾರ್ವಜನಿಕರ ಮತ್ತು ಬೇರೆ ಬೇರೆ ಗುಂಪುಗಳ ಅಥವಾ ಸಂವಹನ ಮಾಧ್ಯಮಗಳ ಜಾಲತಾಣಗಳ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅಂದರೆ ಒಂದು ಮಹಾಪೂರ ಅದು.
1: ನಿಜ,
0: ಅವರ ಜೊತೆ ಇರುವ ಒಂದು ಫೋಟೋ ಆಗಿರ್ಬೋದು, ನಾನು ಅವರನ್ನ ಇಂಥ ಸಂದರ್ಭದಲ್ಲಿ ನೋಡಿದೆ ಅಂತ ಹೇಳೋದಾಗಿರ್ಬಹುದು, ಅಥವಾ ಏನೋ ಒಂದು ಒಂದು ಲೇಖನವನ್ನ ಬರೆಯೋದಾಗಿರ್ಬಹುದು, ಎಲ್ಲ ಕಡೆ ನಾವೀಗ ತುಂಬಾ ನೋಡ್ತಾ ಇದೀವಿ ಅಲ್ವಾ.
1: ಅಂದ್ರೆ ನೀವು ಕರೆಕ್ಟಾಗಿ ಹೇಳಿದ್ರೆ ಮಹಾಪೂರ, ಮಹಾಪೂರ ಎಷ್ಟು ಮಟ್ಟಿಗೆ ಅಂದ್ರೆ ಆ ಮಹಾಪೂರದಲ್ಲಿ ಗಟ್ಟಿ ಎಷ್ಟು, ಜೊಳ್ಳೆಷ್ಟು ಅಂತಾನೇ ನಮಗೆ ಗೊತ್ತಾಗೋದಿಲ್ಲ. ಹೇಗಂದ್ರೆ ಕರೆಕ್ಟು ಯಾವುದೋ ಒಂದು ವಿಷಯ ಪ್ರಸ್ತಾಪ ಮಾಡ್ತಾ ಹೇಳ್ತಾ ಹೇಳ್ತಾ ಹೋಗ್ತಾರೆ, ನಿಜವಾಗ್ಲೂ ಇವರೇ ನೋಡಿದ್ರೇನೋ, ನಿಜವಾಗ್ಲೂ ಇವರೇ ಕೇಳಿದ್ರೇನು, ಅಥವಾ ನಿಜವಾಗ್ಲೂ ಇವ್ರಿಗೆ ಅಷ್ಟೊಂದು ವಿಷಯ ಗೊತ್ತಾ ಅನಿಸುವ ಹಾಗೆ ಹೇಳಿದ್ರು ಕೂಡ ನಾವು ಸ್ವಲ್ಪ ವಿಸ್ತಾರವಾಗಿ ಗಮನಿಸಿದ್ರೆ ಅನಿಸುತ್ತೆ ಇವರು ಯಾವುದೋ ಒಂದು ಎಲ್ಲಿಂದ ತಗೊಂಡ್ರು ಈ ಮಾಹಿತಿಯನ್ನು, ಹೇಗೆ ಇದಕ್ಕೆ ಪೂರಕ ಆಗುತ್ತೆ ಎನ್ನುವಂಥ ಒಂದಷ್ಟು ಮೂಲಗಳನ್ನು ಉಲ್ಲೇಖ ಮಾಡಿ ಹೇಳಿದ್ರೆ ನಿಜವಾಗ್ಲೂ ಸರಿ ಹೋಗುತ್ತೆ. ಮೂಲಗಳನ್ನು ಉಲ್ಲೇಖ ಮಾಡದೆ ಅಥವಾ ಯಾವುದೇ ಒಂದು ರೀತಿಯ ಕ್ರೆಡಿಟ್ಸ್ಗಳನ್ನು ಕೊಡದೇನೆ ನಮ್ಮದೇ ನಾವೇ ಅನ್ನೋವಂಥ ರೀತಿಯಲ್ಲಿ ಈಗ ಒಂದಷ್ಟು ಮಹಾಪೂರ ಮಾಹಿತಿಗಳ ಮಹಾಪೂರ ಸಂದೇಶಗಳಿರಬಹುದು, ಅದು ವಾಟ್ಸಪ್ ಸ್ಟೇಟಸ್ಸು, ಎಫ್ ಬಿನಲ್ಲಿ ಬರೆಯುವಂಥದ್ದು, ಇವೆಲ್ಲವೂ ಕೂಡ ಒಂಥರ ಅತಿ ಅತಿ ಅತಿ ಅಂತ ಅನಿಸುತ್ತೆ.
0: ಆಮೇಲೆ ಇನ್ನೂ ಒಂದು ಬೇಸರ ಆಗೋ ಸಂಗತಿ ಅಂದರೆ ವೈಯಕ್ತಿಕ ಸಂಗತಿಗಳನ್ನು ನಿವೇದನೆ ಮಾಡುವಂಥದ್ದು, ವ್ಯಕ್ತಿ ಇಲ್ಲದೇ ಇರುವಾಗ ಇವರು ಏನು ಮಾಡಿದರೂ ಗೊತ್ತಾ, ಇವರು ಹೇಗಿದ್ದರೂ ಗೊತ್ತಾ, ಆವತ್ತು ಆ ರೀತಿ ಆಗಿತ್ತು ಗೊತ್ತಾ, ಇದು ಹೀಗೆ ಗೊತ್ತಾ ಅಂತ ಹೇಳಿ ವೈಯಕ್ತಿಕ ಸಂಗತಿಗಳನ್ನು ಆಚೆ ತರುವಂಥದ್ದು. ಯಾವುದೋ ಯಾರೋ ಈಗ ಅವರು ಯಾವುದೋ ಒಂದು ಬಾಲ್ಯದಲ್ಲಿ ಅವರಿಗೆ ಹೀಗಾಗಿತ್ತು ಗೊತ್ತಾ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಹೇಳ್ತಾ ನಾವು ಗಳಿಸೋದಾದರೂ ಏನು?
1: ಒಂದೇ, ಅವರು ಬಹಳಷ್ಟು ಜನ ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ನನಗನ್ಸೋದು ಒಂದು ಪ್ರಚಾರಕ್ಕೋಸ್ಕರ ಅಥವಾ ನಾನು ನನಗೆ ಗೊತ್ತು ಇಷ್ಟೆಲ್ಲ ಅಂತ ಹೇಳ್ಕೊಳ್ಳುವಂಥದ್ದು ಅದು ಬೇಡ. ನೀವಂದಂಗೆ ಕೆಲವೊಂದು ಪ್ರಸಿದ್ಧರ ವೈಯಕ್ತಿಕ ವಿಷಯಗಳನ್ನು ತಗೊಂಡು ನಾವೇನು ಮಾಡೋಣ, ನಮಗೆ ಅವ್ರ ಕಲೆ ಅಷ್ಟೇ ಮುಖ್ಯ, ಅವರು ನಮಗೆ ಎಷ್ಟು ಮನರಂಜನೆ ಕೊಡ್ತಾ ಇದ್ರು ಅನ್ನುವಂಥದ್ದು, ಬೇರೆ ಬೇರೆ ವಿಷಯಗಳು ಸಾಕಷ್ಟು ಇರುತ್ತೆ. ಅದರ ಬದಲಾಗಿ ಅವರ ವೈಯಕ್ತಿಕ ವಿಷಯಗಳನ್ನು ಅವರು ಹೋದ ನಂತರ ಪ್ರಚಾರ ಮಾಡುವಂಥದ್ದು ಇರ್ಬೋದು, ಅಥವಾ ನನಗೆ ಗೊತ್ತು ಅಂತ ಹೇಳ್ಕೊಳ್ಳುವಂಥದ್ದು ಅಷ್ಟು ಸರಿ ಅಲ್ಲವೇ ಅಲ್ಲ.
0: ಹೌದು. ಆಮೇಲೆ ತುಂಬ ನಿಖರವಾಗಿ ನಾವು ಯಾವುದಾದರೂ ಮಾಹಿತಿಗಳನ್ನು ಹೇಳ್ತಾ ಇದ್ರೆ ಅದರ ಮೂಲಗಳು ಯಾವುದು ಅಂತ ತಿಳ್ಕೊಳ್ಳುವಂಥದ್ದು. ಈ ವಿಷಯವಾಗಿ ನಮ್ಮ ಶ್ರೋತೃಗಳು ಅಂದರೆ ಈಗ ಸಾವು ನೋವು ಸಂಭವಿಸಿದಾಗ ಈ ಸಾವನ್ನು ಏನೋ ಒಂದು ಸಂಭ್ರಮ ಅಂತ ಅಂದುಕೊಳ್ಳುವಷ್ಟರ ಮಟ್ಟಿಗೆ ಒಂದು ಸಾವನ್ನು ಸಂಭ್ರಮಿಸುವ ಸ್ಥಿತಿಗೆ ಸಂವೇದನೆ ಕಳೆದುಕೊಳ್ತಾ ಇರುವಂತಹ ಸ್ಥಿತಿಗೆ ನಾವು ಬಂದ್ಬಿಡ್ತಾ ಇದ್ದೀವ ಅಂತ ಎಲ್ಲೋ ಒಂದು

0: ಸಾವುಗಳು ನೋವುಗಳು. ಇವಾಗ ಉದಾಹರಣೆಗೆ ರಸ್ತೆ ಅಪಘಾತದಲ್ಲಿ ಯಾರೋ ಒಬ್ಬರು ನರಳ್ತಾ ಇದ್ದಾರೆ ಅಂದರೆ ವಿಡಿಯೋ ಮಾಡೋರು ಹೆಚ್ಚಾಗ್ತಾರೆ ಹೊರತಾಗಿ ಅವರಿಗೊಂದು ಸಹಾಯ ಮಾಡಬೇಕು, ಒಂದು ಆಂಬ್ಯುಲೆನ್ಸ್ ಇರಬಹುದು, ಒಂದು ನೀರಿರಬಹುದು, ಏನಾಗ್ತಾ ಇದೆ ಮೊಬೈಲಲ್ಲಿ ವಿಡಿಯೋ ಮಾಡೋದನ್ನ ಬಿಟ್ಟು ಜೀವ ಉಳಿಸೋದ್ರ ಕಡೆಗೆ ನಮ್ಮ ಗಮನಕ್ಕಿಂತ ಹೆಚ್ಚಾಗಿ ನಾವು ಸೆಲ್ಫಿ ತಗೊಳ್ಳೋದು ಅಥವಾ ಅದನ್ನು ಫೋಟೋ ಮಾಡಿ ಅಲ್ಲಿ ಇಲ್ಲಿ ಹಂಚೋದ್ರ ಬದಲಾಗಿ ತಕ್ಷಣಕ್ಕೆ ಏನು ಮಾಡಬಹುದು ಅಂದರೆ ಸಾವನ್ನು ಅದು ಅತಿಯಾಗಿ ಏನು ಹೇಳ್ತಾ ಇದೀವಲ್ಲ ನಾವಿವಾಗ ಆ ರೀತಿ ಮಾಡದೆ
1: ವೈಭವೀಕರಣ
0: ಮಾಡದೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುವಂಥದ್ದು ಕಡಿಮೆ ಆಗ್ತಾ ಇದೆಯಾ ಅಂತ ನಿಮಗೂ ಕೂಡ ಅನ್ನಿಸ್ತಾ ಇದೆಯಾ? ನೀವು ಕೂಡ ಗಮನಿಸ್ತಾ ಇದ್ರೆ ಆ ವಿಷಯದ ಬಗ್ಗೆ ಕೂಡ ನೀವು ನಮಗೆ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರಗಳನ್ನು ಬರೆದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಬಹುದು.
1: ಹೌದು ಚಂದು, ಅನೇಕ ದಿನಗಳಿಂದ ನಾವು ಸ್ಪಂದನದಲ್ಲಿ ಚಿಂತನ ಮಂಥನ ವಿಭಾಗ ಅಂದರೆ ಆರಂಭದಲ್ಲಿ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಮಾತಾಡಿ ನಿಮ್ಮ ಚಿಂತನೆಯನ್ನು ನಮಗೆ ಕಳಿಸಿ ಮುಂಬರುವ ಸ್ಪಂದನಗಳಲ್ಲಿ ನಿಮ್ಮ ಚಿಂತನೆಗಳನ್ನು ನಾವು ಓದ್ತೇವೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಒಂದು ಹಾಡನ್ನು ಕೇಳ್ತೀವಿ, ಅದಾದ ಮೇಲೆ ನಮ್ಮ ನಿಮ್ಮ ಮಾತು ಬಂದಿರುವ ಮೇಲ್ಗಳನ್ನು ನೋಡ್ತೀವಿ. 5 ನಿಮಿಷದಲ್ಲಿ ನಾವೊಂದು 3-4 ಮೇಲ್ಗಳನ್ನು ನಾವು ನೋಡ್ತೀವಿ. ನೋಡಿ ನಂತರ ಒಟ್ಟಾಗಿ ಎಲ್ಲವನ್ನು ಸಮಗ್ರವಾಗಿ ನಾವು ಓದಿ ಮತ್ತೆ ನಾಳೆ ಇತರ ಮೇಲ್ಗಳನ್ನು ನೋಡ್ತೀವಿ ಅಂತ ಹೇಳಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಇದು ನಮ್ಮ ಸ್ಪಂದನದ ಒಂದು ಸ್ವರೂಪ.
0: ಹೌದು ಹೌದು ಹೌದು. ಈಗ ನಾವು ಒಂದು ಹಾಡನ್ನು ಕೇಳಿ ಮತ್ತೆ ನಮ್ಮ ಕೇಳುಗರು ಬರೆದಿರುವಂತಹ ಮೇಲ್ಗಳನ್ನು ಚೆಕ್ ಮಾಡೋಣ.
1: ಜಾನಕಿ ಅಮ್ಮ ಅವರ ಹಾಡು
0: ಖಂಡಿತ

0: ಮೇಲ್ಗಳನ್ನ ನೋಡೋದಾದ್ರೆ
1: ನಮ್ಮ ನಿಮ್ಮ ಮಾತು
0: ನಮ್ಮ ಎನ್ ಕೌಸಲ್ಯ ಅವರು ಹೇಳ್ತಾ ಇದ್ರೆ 11ನೇ ತಾರೀಕು ಸಂತೋಷ್ ಅವರು ಎಸ್ ಜಾನಕಿ ಅವ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಅದರಲ್ಲಿ ನಮ್ಮ ನಿವೃತ್ತ ಉದ್ಘೋಷಕರಾದಂಥ ಶಿವರಾಮ್ ಅವರು ಮಾತಾಡಿದ್ರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹಾಗೆಯೇ ಕೌಸಲ್ಯ ಅವರು ಹೇಳ್ತಾ ಇದ್ರೆ ಹಿಂದಿ ಮೆಲೋಡೀಸ್ ಚೆನ್ನಾಗಿಲ್ಲ ಅಂತ ಒಂದಷ್ಟು ಜನರದ್ದು ಕೇಳಿದ್ವಿ ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ. ಖಂಡಿತವಾಗ್ಲೂ ಹಿಂದಿ ಕಾರ್ಯಕ್ರಮ ಚೆನ್ನಾಗಿದೆ, ನಮಗೆ ಹಿಂದಿ ಹಾಡುಗಳ ಮೆಲಡೀಸ್ ಬೇಕೇ ಬೇಕು, ದಯವಿಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದನ್ನ ಪರಿಗಣಿಸದೆ ಚೆನ್ನಾಗಿದೆ ನಮಗೋಸ್ಕರ ಪ್ರಸಾರ ಮಾಡಿ ಅಂತಾರೆ.
1: ಅಂದ್ರೆ ಹಿಂದಿ ಮೆಲೋಡೀಸ್ ಚೆನ್ನಾಗಿಲ್ಲ ಅಂದ್ರೆ ಮೆಲೋಡೀಸ್ ಚೆನ್ನಾಗಿಲ್ಲ ಅಂತ ಹೇಳಲಿಲ್ಲ. ನಮ್ಮ ಕೆಲವರು ಶ್ರೋತೃಗಳ ಅಭಿಪ್ರಾಯ ಏನಾಗಿತ್ತಪ್ಪ ಅಂತಂದ್ರೆ ಹಿಂದಿ ಮೆಲೋಡೀಸ್ ನಲ್ಲಿ ಈ ನಿರೂಪಣೆ ಏನಿದೆ ಅದು ಅಷ್ಟು ಹಿತವಾಗಿಲ್ಲ ಅನ್ನೋದು ಅವರ ಅನಿಸಿಕೆ ಆಗಿತ್ತು. ಅದಕ್ಕೆ ನಾವು ಸೂಕ್ತ ಉತ್ತರವನ್ನು ನಮ್ಮ ಕಳೆದ ದಿನಗಳ ಸ್ಪಂದನಗಳಲ್ಲಿ ಕೊಟ್ಟಿದ್ದೇವೆ.
0: ಇನ್ನು ರಾಜಶೇಖರ ಪಾಪನಾಳ, ಶ್ರೀಕಾಂತ್ ಗೋಡ್ಕಿಂಡಿ, ಬಸವರಾಜ್ ಎನ್ ಜಿ ಇವರು ಕೂಡ ಹೇಳ್ತಾ ಇದ್ರೆ ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ನಿತ್ಯವೂ ನಿರಂತರವಾಗಿ ಕೇಳ್ತಾ ಇದ್ದೇವೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಕಾರ್ಯಕ್ರಮಗಳು ನಮಗೆ ಇಷ್ಟ ಆಗತ್ತೆ ಅಂತ.
1: ಹಾಡುಗಳಿಗಾಗಿ ನಾವು ವಿವಿಧ ಭಾರತಿಯನ್ನ ಯಾವಾಗ್ಲೂ ಕೇಳ್ತೀವಿ ಅಂತ, ಎಲ್ಲರೂ ಅಷ್ಟೇ ಹಾಡುಗಳಿಗಾಗಿನೇ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀರಿ. ಹಾಗಾಗಿಯೇ ನಾವು ಸ್ಪಂದನ ಕಾರ್ಯಕ್ರಮದಲ್ಲೂ ಕೂಡ ಒಂದು ಹಾಡನ್ನ ನಿಮಗೋಸ್ಕರ ಪ್ರಸಾರ ಮಾಡ್ತೀವಿ. ನಮ್ಮ ಶ್ರೋತೃ ಕೆಂಪಣ್ಣ ವಡಪ್ಪಗೋಳವರು 11ನೇ ತಾರೀಕು ನಾದೋಪಾಸನೆ ಪ್ರಸಾರ ಆಯ್ತಲ್ಲ, ಅದರಲ್ಲಿ ಕಲಿಯುಗದಳು ಹರಿನಾಮವ ನೆನೆದರೆ ಕೇಳ್ತಾ ಇದ್ವಿ. ಯಾಕೋ ಅದು ಕಲಿಯುಗದಳು ಕಲಿಯುಗದಳು ಕಲಿಯುಗದಳು ಅಂತ ಅದೇ ಬರ್ತಾ ಇತ್ತು, ಯಾಕೆ ಹಂಗಾಯ್ತಲ್ಲ ಅಂತ ಕೇಳ್ತಾರೆ.
0: ಸಹಜ, ಒಂದೊಂದ್ಸಲ ಹಂಗೆ ಆಗತ್ತೆ.
1: ಅಂದ್ರೆ ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಕೇಳ್ತಾ ಇರುವಾಗ ಒಮ್ಮೊಮ್ಮೆ ನಿಮ್ಮ ಇಂಟರ್ನೆಟ್ ಸ್ಲೋ ಇದ್ದರೆ ಅಥವಾ ನಮ್ಮ ಧ್ವನಿ ತರಂಗಗಳು ನಿಮ್ಮನ್ನು ತಲುಪುವಾಗ ದಾರಿಯಲ್ಲಿ ಮಧ್ಯೆ ಏನಾದರೂ ಜಾಮ್ ಆದರೆ
0: ಸ್ವಲ್ಪ
1: ಜಾಮ್ ಆದರೆ ಒಂಚೂರು ಆಗ ಕಲಿಯುಗದಳು ಕಲಿಯುಗದಳು ಕಲಿಯುಗದಳು ಅಂತ ಅದೇ ಬರ್ತಾ ಇರಬಹುದು. ಕಲಿಗೂ ಕೋಪ ಬಂದಿದೆಯೋ ಏನೋ,
0: ಹಾಗಾಗಿ ಆ ರೀತಿಯ ಸಮಸ್ಯೆ ಆಗಿದೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆಂಪಣ್ಣ ವಾಡಪ್ಪಗೌಡವರೇ.
1: ಆತ್ಮೀಯರೇ, ಹೀಗೆ ಇನ್ನೂ ಒಂದಷ್ಟು ಪತ್ರಗಳು ಇವೆ, ಮೇಲ್ಗಳಿವೆ. ನಾವು ಸಾಮಾನ್ಯವಾಗಿ 3-4 ಮೇಲ್ಗಳನ್ನು ನಮ್ಮ ಸ್ಪಂದನದ ನಮ್ಮ ನಿಮ್ಮ ಮಾತು ಕೊನೆಯ ಭಾಗದಲ್ಲಿ ತಗೊಳ್ತೀವಿ. ಸ್ಪಂದನ ಅಂದರೆ ಅದು ನಮ್ಮ ಮಾತು ಅಷ್ಟೇ ಅಲ್ಲ, ಸ್ಪಂದನ ಅಂದರೆ ಅದು ನಿಮ್ಮ ಮಾತು ಕೂಡ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಹೇಳಿದಂತಹ ಚಿಂತನ ಮಂಥನಕ್ಕೆ ನಿಮ್ಮ ಪ್ರತಿಕ್ರಿಯೆ ಬರೀರಿ. ಕಳೆದ ಒಂದು ವಾರದ ಅವಧಿಯಲ್ಲಿ ನೀವು ಕೇಳಿದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಬರೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
0: ನಮಸ್ಕಾರ. ಸಮಯ 2:30. ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ.
2: ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ಧಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ. ಬಿಡತಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರ ಗೌಡ ನಿಧನ, ಗಣ್ಯರಿಂದ ಸಂತಾಪ. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಐಒ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಐ ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು, ಸುಧಾರಿತ ಸಂಶೋಧನೆಯನ್ನು ಉತ್ತೇಜಿಸಲು ಮತ್ತು ಶಿಕ್ಷಣ ಸಂಸ್ಥೆಗಳು, ಉದ್ಯಮ ಹಾಗೂ ಸರ್ಕಾರದ ನಡುವೆ ಸಹಯೋಗ ಬೆಳೆಸಲು ಎಐ ವಿಶ್ವವಿದ್ಯಾಲಯ ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ.
3: Today, along as we build as an AI innovation hub that will bring together startup researchers, academics and industries to the development of AI solution in Karnataka, we are taking AI beyond research labs in everyday life, AI learning from the school level also. We are just looking as Karnataka's position India's technology capital, we are laying the foundation for AI first and the largest university, as I said, an ecosystem that will nurture the world class riches and the next generation of the AI talent.
2: ತಂತ್ರಜ್ಞಾನ ಬೆಂಗಳೂರಿನ ದೈನಂದಿನ ಭಾಗವಾಗಿದ್ದು ಕರ್ನಾಟಕವು ಭಾರತದ ಸಾಫ್ಟ್ವೇರ್ ರಫ್ತುವಿನ ಶೇಕಡಾ 40% ಕೊಡುಗೆ ನೀಡುತ್ತಿದೆ. ಬೆಂಗಳೂರು 17,000 ಹೆಚ್ಚು ನವೋದ್ಯಮಗಳಿಗೆ ನೆಲೆಯಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ಪ್ರಯಾಣದಲ್ಲಿ ಗೂಗಲ್ ಅದ್ಭುತ ಪಾಲುದಾರನಾಗಿದ್ದು ಕಳೆದ 2 ದಶಕಗಳಿಂದ ಗೂಗಲ್ ಬೆಂಗಳೂರನ್ನು ಕೇವಲ ಕಚೇರಿ ಸ್ಥಳವಾಗಿ ಮಾತ್ರವಲ್ಲದೆ ಎಂಜಿನಿಯರಿಂಗ್

0: ಸ್ಪಂದನಾ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ನಮ್ಮ ಮನೆ ಚಿತ್ರದ ಗೀತೆ ಗೀತ ಪ್ರಿಯ ಅವರ ರಚನೆ ಎಸ್ ಜಾನಕಮ್ಮ ಅವರ ಧ್ವನಿಯಲ್ಲಿತ್ತು. ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.
1: ಕಂಡೆನ ಈ ದಿನ ಅಲ್ವಾ,
0: ಹೌದು,
1: ನಾವು ಮಾತಾಡಿದ್ದಕ್ಕೂ ಈ ಗೀತೆಗೂ ಎಷ್ಟು ಸೊಗಸಾಗಿ ಒಂದಕ್ಕೊಂದು ತಾಳಮೇಳ ಅಲ್ವಾ.
0: ನಿಜವಾಗ್ಲು ಅಂದ್ರೆ ಹಾಗೇನೆ ನೋಡಿ, ಒಂದೊಂದ್ಸಲ ಹಾಗಾಗ್ಬಿಡುತ್ತೆ, ನಾವೇನ್ ವಿಚಾರ ಮಾಡ್ತೀವೋ ಅದೇ ವಿಷಯಗಳು ಬರ್ತಾ ಹೋಗುತ್ತೆ. ಇನ್ನು ನಾವು ನಮ್ಮ ಕೇಳುಗರು ಕಳಿಸಿರುವಂತಹ

0: ಸಂಶೋಧನೆ ಮತ್ತು ನಾವೀನ್ಯತೆಗಾಗಿ ಅತ್ಯಂತ ಪ್ರಮುಖ ಜಾಗತಿಕ ಕೇಂದ್ರಗಳಲ್ಲಿ ಒಂದಾಗಿ ಆಯ್ಕೆ ಮಾಡಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಯುಕ್ತಾಲಯದಲ್ಲಿ ಇಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಲೆಕ್ಕ ಸಹಾಯಕರ ಪಾರದರ್ಶಕ ವರ್ಗಾವಣೆ ಪ್ರಕ್ರಿಯೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಳ್ಳಿಗಳೇ ಭಾರತದ ಜೀವನಾಡಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ಗ್ರಾಮದಲ್ಲೇ ಯುವ ಜನರಿಗೆ ಉದ್ಯೋಗ ಮತ್ತು ಮೂಲಭೂತ ಸೌಕರ್ಯ ಕಲ್ಪಿಸಿದರೆ ಗ್ರಾಮೀಣಾಭಿವೃದ್ಧಿಯ ಜೊತೆಗೆ ವಲಸೆಯೂ ನಿಲ್ಲಲಿದೆ ಎಂದು ಹೇಳಿದ್ದಾರೆ. ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಪಿಡಿಒಗಳ ಆನ್ಲೈನ್ ವರ್ಗಾವಣೆ ವಿಶೇಷ ಪ್ರಕರಣಗಳ ಅಡಿಯಲ್ಲಿ 213, ಕಡ್ಡಾಯ ವರ್ಗಾವಣೆಯಡಿ 238 ಹಾಗೂ ಸಾಮಾನ್ಯ ಕೋರಿಕೆ ವರ್ಗಾವಣೆಯಡಿ 388 ಸೇರಿ ಒಟ್ಟು 839 ಅರ್ಜಿಗಳನ್ನು ಸ್ವೀಕರಿಸಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ಗೆ ಪರಿಗಣಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ಎಚ್ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಬಿಡದಿ ಟೌನ್ಶಿಪ್ ಅನ್ನು ಹೈಲೈಟ್ ಪ್ರಾಜೆಕ್ಟ್ ಆಗಿ ಕೈಗೆತ್ತಿಕೊಂಡು ನವದೆಹಲಿಯ ಡಿಎಲ್ಎಫ್ ಸಂಸ್ಥೆಯಿಂದ 9,684 ಎಕರೆ ಜಮೀನಿನಲ್ಲಿ ಉಪನಗರ ನಿರ್ಮಿಸಲು ನಿರ್ಧರಿಸಲಾಗಿತ್ತು. ಆದರೆ ರೈತರ ವಿರೋಧ ಮತ್ತು ಈ ಯೋಜನೆಯಿಂದ ಸ್ಥಳೀಯವಾಗಿ ಉಂಟಾಗುವ ಪರಿಣಾಮಗಳನ್ನು ಪರಿಗಣಿಸಿ ಯೋಜನೆಯನ್ನು ಕೈಬಿಡಲಾಯಿತು ಎಂದು ಪತ್ರದಲ್ಲಿ ವಿವರಿಸಿದ್ದಾರೆ. ಒಂದು ವೇಳೆ ತಮ್ಮ ಮನವಿಯನ್ನು ತಿರಸ್ಕರಿಸಿದರೆ ಸರ್ಕಾರದ ವಿರುದ್ದ ಈಗಾಗಲೇ ಹೋರಾಟ ನಡೆಸುತ್ತಿರುವ ರೈತರನ್ನು ಬೆಂಬಲಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ವಿಮಾನ ನಿಲ್ದಾಣ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗೆ ಸಂಬಂಧಿಸಿದ್ದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಟೌನ್ಶಿಪ್ಗಿಂತ ಉತ್ತಮ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒತ್ತು ನೀಡುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ರೈತರ ಜಮೀನು ಕಸಿದು ಟೌನ್ಶಿಪ್ ಮಾಡಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 70% ರೈತರು ಜಮೀನು ನೀಡುವ ಪ್ರದೇಶದಲ್ಲಿ ಮಾತ್ರ ಭೂಸ್ವಾಧೀನ ಮಾಡಬೇಕೆಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರು ಸಮೀಕ್ಷೆ ನಡೆಸಲು ಬಂದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 20,000 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 20 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ರೈತರೊಂದಿಗೆ ಮಾತುಕತೆ ನಡೆಸಲು ನಿರ್ಧರಿಸಿದ್ದು ಪೊಲೀಸ್ ರಕ್ಷಣೆಯಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಿದ್ದಾರೆ. ರೈತರ ಅನುಮತಿ ಪಡೆಯದೆ ಸಮೀಕ್ಷೆ ನಡೆಸಲು ಆಗಮಿಸಿದ ಅಧಿಕಾರಿಗಳ ವಿರುದ್ಧ ರೈತರು ನಿನ್ನೆ ಹಲ್ಲೆ ನಡೆಸಿದರು. ರೈತರ ಹೋರಾಟಕ್ಕೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಬೆಂಬಲ ಸೂಚಿಸಿದೆ. ಮಂಡ್ಯ ಜಿಲ್ಲೆ ಸೇರಿದಂತೆ ಕಾವೇರಿ ನದಿ ಪ್ರದೇಶದ ಹಲವಾರು ಭಾಗಗಳಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗಿವೆ. ಕೂಡಲೇ ಸರ್ಕಾರ ಕೆಆರ್ಎಸ್ನಿಂದ ನೀರು ಹರಿಸಬೇಕೆಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿನ ಕಬ್ಬು ಹೊಲಗಳಿಗೆ ಭೇಟಿ ನೀಡಿದ ಅವರು ರೈತರ ಸಮಸ್ಯೆಗಳನ್ನು ಆಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನದಿ ನೀರಿನ ಹಂಚಿಕೆ ಕುರಿತು ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸಬೇಕು. 3 ದಿನಗಳಲ್ಲಿ ನೀರು ಹರಿಸದೆ ಇದ್ದಲೇ ಕೆಆರ್ಎಸ್ಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಮೊದಲ ರಾಜ್ಯದಲ್ಲಿ ತಲೆದೋರಿರುವ ಬರದ ಕುರಿತು ಚರ್ಚೆ ನಡೆಸಬೇಕು, ಇಲ್ಲವೇ ವಿಶೇಷ ಅಧಿವೇಶನ ಕರೆಯಬೇಕೆಂದು ತಿಳಿಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ಇಂದು ಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ರಾಮಚಂದ್ರಗೌಡ ಅವರ ಪಾರ್ಥಿವ ಶರೀರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತಿಮ ನಮನ ಸಲ್ಲಿಸಿದರು. ರಾಮಚಂದ್ರಗೌಡ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಹಾಗೂ ಪಶ್ಚಿಮ ನಗರ ಪಾಲಿಕೆಗಳ ವ್ಯಾಪ್ತಿಯ ಚಾಮರಾಜನಗರ ಪೇಟೆ ಮತ್ತು ಬಸವನಗುಡಿ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಸ್ಥಳಗಳಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಸಾರ್ವಜನಿಕರಿಂದ ಬಂದಿರುವ ದೂರುಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಸಂಬಂಧಿತ ಸಮಸ್ಥೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ಅನಧಿಕೃತವಾಗಿ ನಿಲುಗಡೆ ಮಾಡಿರುವ ವಾಹನಗಳಿಂದ ರುದ್ರಭೂಮಿಗೆ ಆಗಮಿಸುವ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸ್ ಹಾಗೂ ಬೆಂಗಳೂರು ಕೇಂದ್ರ ಮತ್ತು ಪಶ್ಚಿಮ ನಗರ ಪಾಲಿಕೆಯ ಅಧಿಕಾರಿಗಳು ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿ ನಿಯಮಾನುಸಾರ ವಾಹನಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ 4,97,840 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲೆಯಲ್ಲಿ 5,12,620 ಮತದಾರರ ಮಾಹಿತಿಯನ್ನು ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಮಾಹಿತಿ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, 7,07,933 ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪನೆ, ಮುಖ್ಯಮಂತ್ರಿ ಘೋಷಣೆ. ಪಿಡಿಒ ಕಾರ್ಯದರ್ಶಿ ಲೆಕ್ಕ ಸಹಾಯಕರ ವರ್ಗಾವಣೆ, ಕೌನ್ಸೆಲಿಂಗ್ಗೆ ಗ್ರಾಮೀಣಾಭಿವೃದ್ದಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಪತ್ರ. ಕೆಆರ್ಎಸ್ನಿಂದ ನಾಲೆಗಳಿಗೆ ಸರ್ಕಾರ ಕೂಡಲೇ ನೀರು ಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ರಾಮಚಂದ್ರಗೌಡ ನಿಧನ, ಗಣ್ಯರಿಂದ ಸಂತಾಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನೀಗ ಕೇಳಿ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳನ್ನ ನಿಮಗಾಗಿ ಪ್ರಸಾರ ಮಾಡ್ತೀವಿ. ಎಂದಿನಂತೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಈ ದಿನ ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿನಯ ಇರುವಂತಹ ರಶ್ಮಿಕಾ ಮಂದಣ್ಣ, ಸಾಧು ಕೋಕಿಲ ಹಾಗೂ ಇನ್ನಿತರೆ ಬಹು ತಾರಾಗಣದ ಚಿತ್ರ ಇದು. ಚಮಕ್ ಒಂದು ವಿಶೇಷ ಕಥಾಹಂದರ, ಪ್ರೀತಿ ಪ್ರೇಮವನ್ನು ಹೇಳೋದರಲ್ಲಿ ಸುನಿ ಅವರು ಹೆತ್ತಿದ ಕೈ. ಹಾಗೇ ಇವರ ನರೇಷನ್ ಹಾಗೇ ಡೈಲಾಗ್ ಡೆಲಿವರಿ, ಹಾಡುಗಳು ಎಲ್ಲವೂ ವಿಭಿನ್ನವಾಗಿರುತ್ತೆ. ಒಂದು ಬೇರೆಯದ್ದೇ ಥಾಟ್ ಪ್ರೋಸೆಸ್ಸಲ್ಲಿ ಬೇರೆಯದ್ದೇ ಸಾಲುಗಳು ಅನಿಸುತ್ತೆ. ಇದು ಸುನಿ ಅವರದ್ದೇ ಇರಬಹುದಾ ಅಂತ ಕೇಳಿದವರಿಗೆ ಖಂಡಿತ ಅನಿಸುತ್ತೆ. ಹಾಗಾಗಿ ಚಮಕ್ ಚಿತ್ರ ಹಾಡುಗಳಷ್ಟೇ ಅಲ್ಲ, ಚಿತ್ರವೂ ಸಹ ಚೆನ್ನಾಗಿದೆ ಅಂತ ಹೇಳ್ತಾ ಹಾಡುಗಳನ್ನು ಕೇಳೋಣ. 2017 ಈ ಚಿತ್ರ ಬಿಡುಗಡೆಯಾಗುತ್ತೆ, ಯಶಸ್ವಿ ಕಾಣುತ್ತೆ, ಎಲ್ಲರಿಗೂ ಒಳ್ಳೆಯ ಹೆಸರನ್ನು ತಂದುಕೊಡುತ್ತೆ.

ಕೆಳಗರೆ ಇದುವರೆಗೆ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಗಳು ಮಾಲಿಕೆಯಲ್ಲಿ ಚಮಕ್ ಚಿತ್ರದ ಗೀತೆಗಳನ್ನು ಕೇಳಿದ್ರಿ. ಚೇತನ್ ನಾಯಕ್, ಸಂಜಿತ್ ಹೆಗ್ಡೆ, ಸುಪ್ರಿಯಾ ಲೋಹಿತ್, ಹರಿಚರಣ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಗೀತೆಗಳು ಮೂಡಿಬಂತು. ಇನ್ನು ಒಂದು ಗೀತೆಗೆ ಕಾಲಾವಕಾಶ ಇದೆ, ಹಾಗಾಗಿ ನಾಗಮಂಡಲ ಚಿತ್ರದ ಗೀತೆಯೊಂದನ್ನು ಪ್ರಸಾರ ಮಾಡೋಣ. ಗೋಪಾಲ್ ಯಾಜ್ಞಿಕ್ ಇವರು ಬರೆದಂತಹ ಗೀತೆ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನ.

0: ಇದಾಗಿತ್ತು ಇವತ್ತಿನ ಚಿತ್ರತಾನ ಕಾರ್ಯಕ್ರಮ. ಇನ್ನು ಸಮಯ 3 ಗಂಟೆ ಆಗಲಿದೆ. ಇನ್ನು ಮುಂದೆ ಸಖಿ, ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು.
1: ವಿವಿಧ ಭಾರತಿ ಪರ ಅಗಲಾ ಕಾರ್ಯಕ್ರಮ ಹೇ ಸಖಿ ಸಹೇಲಿ. ಆಪ್ ಕುಚೆ ಆಪ್ ಸುನೆಂಗೆ ಕುಚ್ ಹಿ ಪಲೋ ಮೇ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 4:10. ಇನ್ನೀಗ ಕೇಳಿ ಕಾರ್ಯಕ್ರಮ ಪರಿಮಳ. ಪರಿಮಳ ಕಾರ್ಯಕ್ರಮದಲ್ಲಿ ಮುಕ್ತ ಮಾತುಕತೆಗೆ ಒಂದು ವೇದಿಕೆ. ಇವತ್ತಿನ ಪರಿಮಳ ಕಾರ್ಯಕ್ರಮ ಯಾವ ವಿಷಯದ ಪರವಾಗಿ ಇರುತ್ತೆ ಅನ್ನುವಂತಹ ನಿಮ್ಮ ಕುತೂಹಲಕ್ಕೆ ತೆರೆ ಬೀಳುವಂತಹ ಸಮಯ. ಸಂಗೀತ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ಖಂಡಿತ ವೈದ್ಯರು ಹೇಳ್ತಾರೆ, ಸಂಗೀತ ಒಂದು ರೀತಿಯ ಔಷಧಿ ಸಹ. ಎಲ್ಲರಿಗೂ ಅವರದ್ದೇ ಆದ ಆಸಕ್ತಿ ಇರುತ್ತೆ, ಅದು ಹಿನ್ನೆಲೆ ಸಂಗೀತ, ವಾದ್ಯ ಸಂಗೀತ ಮತ್ತು ಸಿನಿಮಾ ಸಂಗೀತ ಹಾಡುಗಳು. ಹೀಗೆ ಅವರವರ ಆಸಕ್ತಿಯ ಮೇರೆಗೆ ಸಂಗೀತ ಬಳಕೆ ಆಗತ್ತೆ, ಇಷ್ಟ ಆಗತ್ತೆ, ಕೇಳಲಾಗತ್ತೆ, ಕೇಳಲ್ಪಡತ್ತೆ. ಇನ್ನು ಸಿನಿಮಾ ಕ್ಷೇತ್ರ ಅಂತ ಬಂದಾಗ ಸಂಗೀತ ಎಷ್ಟು ಮುಖ್ಯನೋ, ಹಾಡುಗಳು ಎಷ್ಟು ಮುಖ್ಯನೋ, ಎಲ್ಲ ಇದು ಸಮಷ್ಟಿ ಕೆಲಸ ಆಗಿರೋದ್ರಿಂದ ಎಲ್ಲ ವರ್ಗದವರು ಕೆಲಸ ಚೆನ್ನಾಗಿ ಮಾಡಿದಾಗ ಒಂದು ಉತ್ತಮ ಚಿತ್ರ ಆಗತ್ತೆ. ಹಾಗಾಗಿ ಒಂದು ಒಳ್ಳೆಯ ಚಿತ್ರ ಮೂಡಿ ಬರಬೇಕು ಅಂದರೆ ಅಲ್ಲಿ ಹಿನ್ನೆಲೆ ಸಂಗೀತದ ಪಾತ್ರ ಸಹ ಬಹಳ ಮುಖ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಸಂಗೀತ ಹೇಗೆ ಪ್ರತಿಯೊಂದು ಚಿತ್ರಕ್ಕೂ ಬಹಳ ಮುಖ್ಯ ಆಗತ್ತೆ, ಅದರಿಂದ ನೋಡುಗನ ಮೇಲೆ ಕೇಳುಗನ ಮೇಲೆ ಒಂದು ಬೇರೆಯದ್ದೇ ಆಯಾಮ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಬಗ್ಗೆ ಮಾತನಾಡೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು? ನೀವು ನೋಡಿರುವ ಚಿತ್ರಗಳಲ್ಲಿ ಯಾವ ಚಿತ್ರದ ಹಿನ್ನೆಲೆ ಸಂಗೀತ ನಿಮಗೆ ತುಂಬ ಇಷ್ಟ ಆಗತ್ತೆ? ಹಾಗೆಯೇ ಯಾವ ಚಿತ್ರದ ಹಿನ್ನೆಲೆ ಸಂಗೀತ ನೀವು ಅದಕ್ಕೋಸ್ಕರ ಮತ್ತೆ ಮತ್ತೆ ಕೇಳಬೇಕು, ನೋಡಬೇಕು ಅಂತ ಬಯಸ್ತೀರಿ ಚಿತ್ರಗಳನ್ನು, ಹಾಡುಗಳನ್ನು? ಅಥವಾ ಆ ಹಿನ್ನೆಲೆ ಸಂಗೀತದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಸ್ವಲ್ಪ ಸ್ಫುಟವಾಗಿ ಚಿಕ್ಕದಾಗಿ ಸಂದೇಶದ ಮುಖಾಂತರ ನಮಗೆ ತಿಳಿಸಿ. ನಮ್ಮ ನಂಬರ್ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶ ಕಳಿಸ್ಕೊಡಿ.

ಕೆಳಗರೆ ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಸಂಗೀತ ಪ್ರತಿ ಚಿತ್ರಕ್ಕೆ ಎಷ್ಟು ಮುಖ್ಯ, ಅದರ ಪ್ರಾಮುಖ್ಯತೆ ಏನು, ಈ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಪ್ರತಿಯೊಂದು ಚಿತ್ರ ಒಂದು ಒಳ್ಳೆಯ ಕಥೆ, ಚಿತ್ರಕಥೆ ಸಿದ್ಧವಾಗಿರುತ್ತೆ. ಆನಂತರ ತಾರಾಗಣ, ಹಾಗೇನೆ ಸಂಗೀತ, ಸಾಹಿತ್ಯ ಎಲ್ಲವೂ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಚಿತ್ರದ ಪ್ರಾರಂಭದಿಂದ ಅಂತ್ಯದವರೆಗೂ ಹಿನ್ನೆಲೆ ಸಂಗೀತ ಬಹಳ ಮುಖ್ಯವಾಗುತ್ತೆ, ಕೇಂದ್ರ ಬಿಂದುವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಯಾಕೆ ಅಂದರೆ ಪ್ರತಿಯೊಂದು ಸನ್ನಿವೇಶದಿಂದ, ಚಿತ್ರದ ಪ್ರಾರಂಭದ ದೃಶ್ಯದಿಂದ ಹಿಡಿದು ಕೊನೆಯ ದೃಶ್ಯದವರೆಗೂ ಹಿನ್ನೆಲೆ ಸಂಗೀತದ ಪಾತ್ರ ಬಹಳ ಮುಖ್ಯ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಆ ಚಿತ್ರ ಏನನ್ನು ಬಯಸುತ್ತೆ ಅನ್ನೋದರ ಮೇಲೆ ಹಿನ್ನೆಲೆ ಸಂಗೀತ ಎಷ್ಟು ವಿಭಿನ್ನವಾಗಿ ನೋಡುಗನಿಗೆ ಹೊಸ ಅನುಭವ, ಜೊತೆಗೆ ವಿಭಿನ್ನತೆಯ ಆ ಒಂದು ಆಯಾಮವನ್ನು ಕಣ್ಣಿಗೆ ಕಟ್ಟುವಂತೆ ಅದು ಕೊಡುತ್ತೆ. ಇನ್ನು ಒಂದೇ ಕೊಠಡಿಯಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ರೂ ಸಹ ಕೆಲವು ಚಿತ್ರಗಳಲ್ಲಿ ಹಿನ್ನೆಲೆ ಸಂಗೀತದ ಪಾತ್ರದಿಂದ ಚಿತ್ರಕ್ಕೆ ದೊಡ್ಡ ಮಟ್ಟಕ್ಕೆ ಹೆಸರು ಬರುತ್ತೆ, ಖುಷಿ ಕೊಡುತ್ತೆ, ಚಿತ್ರ ಎಲ್ಲ ಕಡೆ ಗೆಲುವನ್ನು ಸಾಧಿಸುತ್ತೆ. ಹಾಗೇನೆ ಅನೇಕ ಆಯಾಮಗಳಲ್ಲಿ ಹಿನ್ನೆಲೆ ಸಂಗೀತವನ್ನು ಬಳಸ್ಕೊಳ್ಳಲಾಗುತ್ತೆ. ಕೆಲವು ಕೃತಕವಾಗಿ ಬಳಸ್ಕೊಂಡ್ರೂ ಅವುಗಳನ್ನು ಆ ಶಬ್ದವನ್ನು ಒಂದು ಕಡೆ ಕ್ರೋಢೀಕರಿಸಿ ಅನೇಕ ರೀತಿಯ ವಸ್ತುಗಳನ್ನು ಬಳಸಿ ಅವುಗಳನ್ನು ನಮಗೆ ತೆರೆಯ ಮೇಲೆ ತರಲಾಗುತ್ತೆ. ಎಡಿಟಿಂಗ್ ಅನ್ನುವಂತಹ ಸಮಯದಲ್ಲಿ ಹಿನ್ನೆಲೆ ಸಂಗೀತದ ಪಾತ್ರ ಸಹ ಬಹಳ ಮುಖ್ಯವಾಗಿ ನಡೆಯುತ್ತೆ. ಇನ್ನು ಸಂಗೀತದ ಗತಿ, ಸಂಕೀರ್ಣತೆ, ಸಾಹಿತ್ಯದ ಉಪಸ್ಥಿತಿ ಮತ್ತು ಅವೆಲ್ಲದನ್ನು ಮೇಳೈಸಿ ಅವಲಂಬನೆ ಮಾಡಿ ಒಂದು ಒಳ್ಳೆಯ ಚಟುವಟಿಕೆ ಅಂದರೆ ಒಂದು ಕಾರ್ಯಚಟುವಟಿಕೆ ಚೆನ್ನಾಗಾಗಬೇಕು ಅಂದರೆ, ಒಂದು ಕೆಲಸ ಚೆನ್ನಾಗಾಗಬೇಕು ಅಂದರೆ ಅದಕ್ಕೆ ಒಳ್ಳೆಯ ಹಿನ್ನೆಲೆ ಸಂಗೀತ ಇದ್ದಾಗ ಅದು ಇನ್ನಷ್ಟು ಮೆರುಗನ್ನು ನೀಡುತ್ತೆ. ಹಾಗೇ ಎಲ್ಲ ಚಿತ್ರಗಳಿಗೂ ಹಿನ್ನೆಲೆ ಸಂಗೀತದ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ.

ಕೆಳಗಡೆ ಪರಿಮಳ ಕಾರ್ಯಕ್ರಮದಲ್ಲಿ ಹಿನ್ನೆಲೆ ಸಂಗೀತದ ಕುರಿತು ನಾವು ಮಾತನಾಡ್ತಾ ಇದ್ವಿ. ಅನೇಕರು ನಮಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯವನ್ನು ಚಿತ್ರದ ಬಗ್ಗೆ, ಜೊತೆಗೆ ಅಂದರೆ ಪ್ರತಿಯೊಂದು ಚಿತ್ರದಲ್ಲೂ ಹೇಗೆ ಹಿನ್ನೆಲೆ ಸಂಗೀತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆ ಬಗ್ಗೆ ಅವರ ಅನಿಸಿಕೆ ಅಭಿಪ್ರಾಯ, ಅವರು ನೋಡಿರುವಂತಹ ಚಿತ್ರಗಳಲ್ಲಿ ಯಾವ ಚಿತ್ರ ಹಿನ್ನೆಲೆ ಸಂಗೀತದಲ್ಲಿ ಅವರಿಗೆ ಇಷ್ಟ ಆಗುತ್ತೆ ಅಂತೆಲ್ಲ ತಿಳಿಸ್ತಾ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಹಿನ್ನೆಲೆ

ಅದು ಯಾವಾಗಲೂ ಸಮವಾಗಿ ತೂಗಬೇಕಾಗತ್ತೆ. ಆಗ ಹಿನ್ನೆಲೆ ಸಂಗೀತ ಹಿತ ಅನಿಸುತ್ತೆ, ಖುಷಿ ಕೊಡುತ್ತೆ. ಮತ್ತು ಕೆಲವು ಬಾರಿ ಕೆಲವು ಹಿನ್ನೆಲೆ ಸಂಗೀತ ರಿಪೀಟೆಡ್ ಅನಿಸುತ್ತೆ, ಇಲ್ಲೆಲ್ಲೋ ಇದನ್ನು ಕೇಳಿದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಅದನ್ನು ಹೊರತುಪಡಿಸಿದ್ರೆ ಹೊಸ ಅನುಭವವನ್ನು ಪ್ರತಿ ಚಿತ್ರದ ಹಿನ್ನೆಲೆ ಸಂಗೀತ ನೀಡ್ತಾ ಇರುತ್ತೆ. ಯಾಕೆ ಅಂದರೆ ಹಿನ್ನೆಲೆ ಸಂಗೀತ ಸಂಗೀತ ನಿರ್ದೇಶಕರು ಕೆಲವು ಸಾರಿ ಒಬ್ಬರೇ ಇರ್ತಾರೆ, ಕೆಲವು ಸಾರಿ ಬೇರೆ ಬೇರೆಯವರು ಇರ್ತಾರೆ. ಇಬ್ಬರಿಗೂ ಆ ಚಿತ್ರ ಏನನ್ನು ಬಯಸುತ್ತೆ, ಕತೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ, ಹಾಗೆಯೇ ಚಿತ್ರಕಥೆ ಹೇಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಟರ್ನ್ ಆ್ಯಂಡ್ ಟ್ವಿಸ್ಟ್ಗಳನ್ನು ತಗೊಳ್ತುಕೊಳ್ಳುತ್ತೆ, ಇವೆಲ್ಲವೂ ಅವರಿಗೆ ತಿಳಿದಿರೋದ್ರಿಂದ ಅದಕ್ಕೆ ಬೇಕಾದಂಥ ತಕ್ಕುನಾದಂತಹ ಹಿನ್ನೆಲೆ ಸಂಗೀತವನ್ನು ಆ ನಿರ್ದೇಶಕರು ನೀಡ್ತಾರೆ. ಅದನ್ನು ನೋಡಿದಾಗ, ತೆರೆಯ ಮೇಲೆ ಬಂದಾಗ ನಮಗೆ ಬೇರೆಯದ್ದೇ ಅನುಭವ ನೀಡುತ್ತೆ. ಉದಾಹರಣೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಲ್ಲಿ ಹಿನ್ನೆಲೆ ಸಂಗೀತ ಬೇರೆಯದ್ದೇ ಬೇಕಾಗತ್ತೆ. ಒಂದು ಭಯಾನಕ ದೆವ್ವ ಭೂತ ಈ ರೀತಿಯ ಒಂದು ಫೀಲ್ ಕೊಡುವಂತಹ ಕಥೆಯಲ್ಲಿ ಹಿನ್ನೆಲೆ ಸಂಗೀತದ ಪರಿಚಯ ಬೇರೆ ರೀತಿ ಇರಬೇಕಾಗತ್ತೆ. ಹಾಗೆಯೇ ಒಂದು ಸೈಂಟಿಫಿಕ್ ಫ್ರಿಕ್ಷನ್ ಕಥೆಯಲ್ಲಿ ಬೇರೆಯದ್ದೇ ಒಂದು ಸಂಗೀತ ಹಿನ್ನೆಲೆ ಸಂಗೀತ ಆ ಕಥೆಯನ್ನು ಹೇಳುತ್ತಾ ಇರುತ್ತೆ. ಹಾಗೆಯೇ ಒಂದು ಸರಳ ಸಾಂಸಾರಿಕ ಚಿತ್ರದಲ್ಲಿ ಅಥವಾ ಫೈಟ್ ಸನ್ನಿವೇಶಗಳಲ್ಲಿ ನಾರ್ಮಲ್ಲಾಗಿ ಎಲ್ಲರಿಗೂ ಹಿತ ಅನಿಸುವಂತಹ ಹಾಸ್ಯದ ಚಟಾಕಿ ಇರುವಂತಹ ಸನ್ನಿವೇಶಗಳಲ್ಲಿ ಎಲ್ಲ ಕಡೆಗಳಲ್ಲೂ, ಹಾಗೆಯೇ ಒಂದು ಸೀರಿಯಸ್ ಸನ್ನಿವೇಶ, ಒಂದು ಯಾವುದೋ ಒಂದು ಅಳುವಂತಹ ಸಾವಿನ ಸನ್ನಿವೇಶ, ಯಾವುದೋ ಒಂದು ತುಂಬ ಇಂಟೆನ್ಸ್ ಆಗಿರುವಂತಹ ಅಂತಹ ಸನ್ನಿವೇಶದಲ್ಲೂ ಸಹ ಹಿನ್ನೆಲೆ ಸಂಗೀತದ ಪಾತ್ರ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಎಲ್ಲ ಬಗೆಯ ವಾದ್ಯಗಳನ್ನು ಇಲ್ಲಿ ಹೇಳಲಾಗತ್ತೆ, ಅಂದರೆ ನುಡಿಸಲಾಗತ್ತೆ. ಅದರಿಂದ ನಮಗೆ ಚಿತ್ರದ ಓಗ ಮತ್ತು ಭಾವನೆಗಳು ಅರ್ಥ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮತ್ತಷ್ಟು ಮಾತನಾಡೋಣ. ನಿಮ್ಮ ಸಂದೇಶ ನಮಗೆ ಕಳಿಸ್ಕೊಡ್ತೀರಾ ಅಂತ ಭಾವಿಸ್ತಾ ಮುಂದಿನ ಗೀತೆ

ಕೆಳಗಡೆ ಸಿನಿಮಾ ಕ್ಷೇತ್ರ ಅಷ್ಟೇ ಅಲ್ಲದೆ ಹಿನ್ನೆಲೆ ಸಂಗೀತದ ವ್ಯಾಪ್ತಿ ಎಲ್ಲ ಕಡೆಗಳಲ್ಲೂ ಹರಡಿದೆ ಅಂತ ಹೇಳಬಹುದು. ಇನ್ನು ಕಿರುಚಿತ್ರಗಳನ್ನು ತೆಗೆದುಕೊಳ್ಳಬಹುದು, ಜಾಹೀರಾತನ್ನು ತಗೊಳ್ಳಬಹುದು, ಹಾಗೆಯೇ ಬೆಳ್ಳಿ ಪರದೆ, ಕಿರುಪರದೆ, ಎಲ್ಲ ಕಡೆಗಳಲ್ಲೂ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಹಿನ್ನೆಲೆ ಸಂಗೀತ ರೂಪುಗೊಂಡಿರುತ್ತೆ. ಹಾಗೆಯೇ ಆ ಹಿನ್ನೆಲೆ ಸಂಗೀತಕ್ಕಾಗಿ ಅನೇಕ ಖಾಸಗಿ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸಲಾಗುತ್ತೆ. ಕೆಲವುಗಳನ್ನು ಕೆಲವು ಸ್ಟುಡಿಯೋಗೆ ಹೋಗಿ ಮಾಡ್ತಾರೆ, ಇನ್ನು ಕೆಲವು ಅದಕ್ಕಾಗೆ ಸ್ಪೆಷಲಿಸ್ಟ್ಗಳ ಕೈಲಿ ಮಾಡಿಸ್ಕೊಳ್ತಾರೆ. ಹಾಗಾಗಿ ಆ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ಹೇಗಿರಬೇಕು ಅಥವಾ ಹೇಗಿ

ಇದ್ರೆ ಚಂದ ಅಂತ ನಿರ್ದೇಶಕ ಹಾಗೇನೆ ಚಿತ್ರದ ಮುಖ್ಯ ಪಾತ್ರವರ್ಗ ಹೇಗಿರುತ್ತೆ ಅನ್ನೋದ್ರ ಮೇಲೆ, ಕತೆ ಚಿತ್ರಕತೆ ಹೇಗಿರುತ್ತೆ ಅನ್ನೋದ್ರ ಮೇಲೆ ಅವರ ನಿರ್ಣಯ ಆಗಿರುತ್ತೆ. ಕೆಲವು ಸಾರಿ ನಾವು ಅನ್ಕೋತೀವಿ ಯಾವುದೇ ಚಿತ್ರ ನೋಡಿದಾಗ ಇದರಲ್ಲಿ ಯಾಕೋ ಈ ಸನ್ನಿವೇಶಕ್ಕೆ ಈ ಸಂಗೀತ ಹೋಲಿಕೆ ಆಗ್ತಾ ಇಲ್ವೇನೋ, ಸರಿ ಹೋಗ್ತಾ ಇಲ್ವೇನೋ ಅಂತ ಅನಿಸುತ್ತೆ. ಕೆಲವು ಸಾರಿ ನಾವು ಅವರು ಮಾತನಾಡ್ತಾ ಇರೋದೇ ಕೇಳಿಸ್ತಾ ಇರಲ್ಲ. ಪಾತ್ರಧಾರಿಗಳು ತಾರಾಗಣ ಏನಿರುತ್ತೆ ಅವ್ರೇನು ಮಾತಾಡ್ತಾ ಇರ್ತಾರೆ ಅದೇ ಕೇಳ್ತಾ ಇರೋದಿಲ್ಲ. ಅದನ್ನು ಓವರ್ಟೇಕ್ ಮಾಡಿ ಅಂದರೆ ಅದನ್ನು ಮೇಲೆ ಅದರ ಮೇಲೆ ಹಿನ್ನೆಲೆ ಸಂಗೀತ ಅತಿಯಾದ ವೇಗದಲ್ಲಿ ನಮಗೆ ಕೇಳಿಸ್ತಾ ಇರುತ್ತೆ, ಜೋರಾಗಿ ಕೇಳಿಸ್ತಾ ಇರುತ್ತೆ. ಇನ್ನು ಕೆಲವು ಸಾರಿ ಹಾಡಿನ ಸಾಹಿತ್ಯ ಕೇಳ್ತಾ ಇರಲ್ಲ, ಅದರ ಸಂಗೀತನೇ ಅದರ ಅಬ್ಬರ ಜೋರಾಗಿರುತ್ತೆ. ಹಾಗೆಯೇ ಹಿನ್ನೆಲೆ ಸಂಗೀತದ ಅಬ್ಬರ ಜೋರಾದ್ರೂ ನಮ್ಮ ಭಾವನೆಗಳಿಗೆ ಕಷ್ಟ ಆಗುತ್ತೆ. ಸಿನಿಮಾ ನೋಡೋರಿಗೆ ಯಾಕೋ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಮ್ಮ ಪ್ರತಿ ಭಾವನೆಗೂ ಸಹ ಹಿನ್ನೆಲೆ ಸಂಗೀತದ ಸಹಾಯ ಬಹಳ ಮುಖ್ಯ. ಅಂದರೆ ಚಿತ್ರ ನೋಡುಗರಿಗೆ ಹೊಸ ಅನುಭವ ಕೊಡಲಿಕ್ಕೆ, ಉದಾಹರಣೆಗೆ ಒಂದು ಸೀರಿಯಸ್ ಸನ್ನಿವೇಶ ಇರುತ್ತೆ, ಅಲ್ಲಿ ನೀವು ಯಾವುದೋ ಒಂದು ಹಾಸ್ಯ ಪಾತ್ರದ ಹಿನ್ನೆಲೆ ಸನ್ನಿವೇಶ ಹಾಕಿದ್ರೆ, ಯಾವುದೋ ಒಂದು ಬಿಟ್ಟನ್ನ ಜಿಂಗಲ್ನ ಫಿಲ್ಲರ್ ಆಗಿ ಬಳಸ್ಕೊಂಡ್ರೆ ಆಗ ನೋಡುಗನ ಕಥೆಯನ್ನು ನೀವೇ ಊಹಿಸ್ಕೋಬೇಕಾಗತ್ತೆ. ಅವನಿಗೆ ತುಂಬ ಕಷ್ಟ ಆಗ್ತಾ ಇರತ್ತೆ, ಯಾಕೆ ಈ ರೀತಿ ಇವರು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗೆಯೇ ಕೆಲವು ಸಾರಿ ಹಾಸ್ಯದ ಸನ್ನಿವೇಶಕ್ಕೆ ಬೇರೆ ಯಾವುದೋ ಒಂದು ಸೀರಿಯಸ್ ಪಾತ್ರವನ್ನು ಅಥವಾ ಒಂದು ವಾದ್ಯವನ್ನು ನುಡಿಸಿದ್ರೆ ಆಗಲೂ ನಮಗೆ ಇರುಸು ಮುರುಸು ಅನಿಸುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿ ಹಿನ್ನೆಲೆ ಸಂಗೀತದ ಆ ಓಗ ಮತ್ತು ಅದೆಲ್ಲವೂ ಆ ಚಿತ್ರದ ಮೇಲೆ, ಪಾತ್ರದ ಮೇಲೆ, ಪಾತ್ರ ಪೋಷಣೆ ಮೇಲೆ, ಕಥೆಯ ಮೇಲೆ, ಎಲ್ಲದರ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಅದಕ್ಕೇನು ಬೇಕು ಆ ಟ್ರೀಟ್ಮೆಂಟ್ನ ಕೊಡದೆ ಹೋದರೆ ಖಂಡಿತ ಚಿತ್ರ ಬಾಕ್ಸ್ ಆಫೀಸಲ್ಲಿ ಮತ್ತು ಜನರನ್ನು ತಲುಪುವಲ್ಲಿ ಯಶಸ್ವಿಯಾಗೋದು ಕಷ್ಟ.

ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇನ್ನು ಹಿನ್ನೆಲೆ ಸಂಗೀತ ಖಂಡಿತ ಪ್ರತಿ ಚಿತ್ರಕ್ಕೂ ಚಿತ್ರದ ಗೆಲುವಿಗೆ ಕಾರಣ ಆಗುತ್ತೆ. ಈ ಹಿನ್ನೆಲೆ ಸಂಗೀತವನ್ನು ಸಾಂದರ್ಭಿಕ ಸಂಗೀತ ಅಂತ ಕರೀತಾರೆ, ಧ್ವನಿಪಥ ಅಂತ ಹೇಳ್ತಾರೆ, ಹಾಗೆಯೇ ಸುತ್ತುವರೆದ ಸಂಗೀತ ಅಂತಲೂ ಕರೀತಾರೆ, ನಿರ್ಮಾಣ ಸಮಯದಲ್ಲಿ ಬೇಕಾಗುವಂತಹ ಸಂಗೀತ ಅಂತ ಹೇಳ್ತಾರೆ, ಅಂಡರ್ಸ್ಕೋರ್ ಸ್ಕೋರ್ ಅಂತೆಲ್ಲ ಕರೀತಾರೆ. ಆದರೆ ಒಟ್ಟಿನಲ್ಲಿ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಭಾವನೆಗಳನ್ನು ಮಾತುಗಳನ್ನು ಹೊರತುಪಡಿಸಿ ಬೇರೆಯದೇ ರೀತಿಯಲ್ಲಿ ಒಂದು ಮಾಧ್ಯಮದ ಮುಖಾಂತರ, ಅಂದರೆ ಸಂಗೀತದ ಮುಖಾಂತರ, ವಾದ್ಯದ ಮುಖಾಂತರ ನಮಗೆ ತಲುಪಿಸಲಿಕ್ಕೆ ಇರುವಂತಹ ಮಾಧ್ಯಮ ಹಿನ್ನೆಲೆ ಸಂಗೀತ. ಹಾಗಾಗಿ ಅದನ್ನು ಬಳಸಿಕೊಳ್ಳುವ ರೀತಿ ಕೆಲವರಿಗೆ ಕರಗತ ಆಗಿರುತ್ತೆ. ಹಾಗಾಗಿ ಇವರನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಸ್ಟರ್ಸ್ ಅಂತ ಕರೀತಾರೆ. ಅವರು ತುಂಬ ಚೆನ್ನಾಗಿ ಹಿನ್ನೆಲೆ ಸಂಗೀತವನ್ನು ನೀಡ್ತಾ ಇರ್ತಾರೆ. ಇನ್ನು ಈ ಹಿನ್ನೆಲೆ ಸಂಗೀತಕ್ಕೆ ಯಾವುದೇ ಭಾಷೆಯ ಗಡಿ ಇಲ್ಲ, ಎಲ್ಲ ಭಾಷೆಯ ಚಿತ್ರಗಳಿಗೂ ಹಿನ್ನೆಲೆ ಸಂಗೀತ ಬೇಕೇ ಬೇಕು, ಬಹಳ ಮುಖ್ಯ. ಹಾಗಾಗಿ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸಿಕೊಂಡು ಚಿತ್ರದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಕೆಲವು ಸಾರಿ ಕೆಲವು ಚಿತ್ರಗಳು ಶೂಟಿಂಗ್ ಆದ ನಂತರ ಹಿನ್ನೆಲೆ ಸನ್ನಿವೇಶ ಸಂಗೀತ ಆ ಚಿತ್ರದ ಭಾವವನ್ನು ಹೇಳ್ತಾ ಇರುತ್ತೆ, ಅಲ್ಲಿ ಮಾತುಗಳಿರೋದಿಲ್ಲ. ಕೆಲವು ಸಾರಿ ಶೂಟಿಂಗೇ ಆಗಿರೋದಿಲ್ಲ ಅಥವಾ ಆ ಒಂದು ಪೋರ್ಷನ್ ಶೂಟ್ ಆಗಿರೋದಿಲ್ಲ, ಆದರೂ ಸಹ ಹಿನ್ನೆಲೆ ಸಂಗೀತ ಅದನ್ನೆಲ್ಲ ಹೇಳ್ತಾ ಹೋಗುತ್ತೆ, ಚಿತ್ರಕ್ಕೆ ಬೇರೆ ರೀತಿಯೇ ಆ ಪಯಣಕ್ಕೆ ಹೋಗವನ್ನು ನೀಡುತ್ತೆ. ಜೊತೆಗೆ ಕೆಲವು ಸಾರಿ ಹಿನ್ನೆಲೆ ಸಂಗೀತ ಜೋರಾಗಿದ್ದಾಗ, ಈ ಹಿಂದೆ ತಿಳಿಸಿದ ಹಾಗೆ ತುಂಬ ನಿಧಾನವಾಗಿದ್ದಾಗ ಅದು ಸಹ ಕಿರಿಕಿರಿ ಉಂಟು ಮಾಡ್ತಿರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಚಿತ್ರ ನಿರ್ಮಾಣಕಾರ ಅಂದರೆ ನಿರ್ದೇಶಕ ಹಿನ್ನೆಲೆ ಸಂಗೀತದ ಬಗ್ಗೆ ಖಂಡಿತ ಗಮನ ವಹಿಸ್ತಾರೆ. ಇದು ಚಿತ್ರದ ಕೊನೆಯಲ್ಲಿ, ಅಂದರೆ ಕತೆ, ಚಿತ್ರಕತೆ, ಪಾತ್ರವರ್ಗ, ಚಿತ್ರದ ಚಿತ್ರೀಕರಣ, ಸಂಗೀತ, ಸಾಹಿತ್ಯ ಎಲ್ಲದನ್ನು ಮುಗಿಸ್ಕೊಂಡು ಆನಂತರ ಸಂಕಲನ ಅಂತ ಬಂದಾಗ ಅಲ್ಲಿ ಹಿನ್ನೆಲೆ ಸಂಗೀತದ ಪಾತ್ರ, ಜೋಡಣೆ ಎಲ್ಲವೂ ನಡೀತಾ ಇರುತ್ತೆ. ಕೆಲವು ಸಾರಿ ಇದನ್ನು ಕೇಳಿರ್ತೀವಿ, ಹಲವಾರು ನಟರು ಅಂದರೆ ಈ ಚಿತ್ರ ಈಗಲೂ ನಿನ್ನೆವರೆಗೂ ಆ ನಿರ್ದೇಶಕರು ಅಥವಾ ಸಂಗೀತ ನಿರ್ದೇಶಕರು ಇವರೆಲ್ಲ ಬ್ಯುಸಿಯಾಗಿದ್ದರು, ಅದಕ್ಕೆ ಏನೋ ಒಂದು ಆ್ಯಡ್ ಮಾಡ್ತಾಯಿದ್ರು, ಏನೋ ಒಂದು ಹೊಸದನ್ನು ಕೊಡಲಿಕ್ಕೆ ಬಯಸ್ತಾ ಇದ್ರು. ಕೆಲವು ಸಾರಿ ಏನೋ ಒಂದು ಆಗಿರುತ್ತೆ, ಚಿತ್ರೀಕರಣ ಆಗಿರುತ್ತೆ, ಎಲ್ಲವೂ ಫೈನಲೈಸ್ ಆಗಿರುತ್ತೆ, ರಿಲೀಸ್ಗೆ ರೆಡಿ ಇರುತ್ತೆ, ಆದರೆ ಅವ್ರಿಗೆಲ್ಲೋ ಅದನ್ನು ಸರಿ ಇಲ್ಲ, ಇದಕ್ಕಿನ್ನೇನೋ ಕೊಡಬೇಕು, ಇದರ ಟ್ರೀಟ್ಮೆಂಟ್ ಬೇರೆ ರೀತಿ ಅನುಭವವನ್ನು ಕೊಡಬೇಕು ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ, ಆಗ ಬದಲಾಯಿಸ್ತಾ ಇರ್ತಾರೆ. ಹಾಗಾಗಿ ಕೊನೆಯ ಕ್ಷಣದವರೆಗೂ ಹಿನ್ನೆಲೆ ಸಂಗೀತದ ಮುಖಾಂತರ ಚಿತ್ರವನ್ನು ನಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ.

ಪರಿಮಳ ಕಾರ್ಯಕ್ರಮದ ಕೊನೆಯಲ್ಲಿ ನಾವಿದ್ದೇವೆ. ಇನ್ನು ತಂತ್ರಜ್ಞಾನದ ಜೊತೆಗೆ ಕ್ರಿಯೇಟಿವ್ ಮೈಂಡ್, ಸೃಜನಶೀಲತೆ ಸೇರಿದ್ರೆ ಒಂದು ಒಳ್ಳೆಯ ಹಿನ್ನೆಲೆ ಸಂಗೀತವನ್ನು ಹೊಂದಿರುವಂತಹ ಚಿತ್ರವನ್ನು ನಮಗೆ ತೆರೆಯ ಮೇಲೆ ನೋಡಲಿಕ್ಕೆ ಸಿಗುತ್ತೆ. ಹಾಗಾಗಿ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಲಭ್ಯ ಇದೆ. ಯಾಕೆಂದರೆ ತಂತ್ರಜ್ಞಾನ ಬೆಳೆದಂತೆ ಕೆಲಸ ಸುಲಭ ಆಗ್ತಾ ಹೋಗುತ್ತೆ. ಹಿಂದೆ ತುಂಬ ಹಿಂದೆ ಹೋದರೆ ನಿಜವಾಗ್ಲೂ ಈ ಸನ್ನಿವೇಶಗಳನ್ನು ಈ ರೀತಿಯ ಹಿನ್ನೆಲೆ ಸಂಗೀತದೊಂದಿಗೆ ಹೇಗೆ ಕಟ್ಕೊಟ್ರಪ್ಪ ಅಂತ ನಮಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಉತ್ತರಗಳು ಹಿರಿಯರನ್ನು ಅಥವಾ ಆಗಿನ ಕಾಲದ ಸಂಗೀತ ನಿರ್ದೇಶಕರನ್ನು ಅವರ ಪಯಣವನ್ನು ಕೇಳಿದ್ರೆ ಸಿಗುತ್ತೆ. ಇನ್ನು ಅನೇಕರು ನಮಗೆ ಮೆಸೇಜ್ ಮಾಡ್ತಾ ಅವರ ಇಷ್ಟದ ಚಿತ್ರ ಯಾವುದು, ಯಾಕೆ ಇಷ್ಟ ಆಗುತ್ತೆ, ಹೇಗೆ ಹಿನ್ನೆಲೆ ಸಂಗೀತ ಅವ್ರಿಗೆ ಹತ್ತಿರ ಅನಿಸುತ್ತೆ ಅಂತೆಲ್ಲ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದರೆ, ನಮಸ್ಕಾರ, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ, ಎಲ್ಲವೂ ನಮಗೆ ಇಷ್ಟ ಆಗತ್ತೆ, ಕೇಳುವಂತಹ ಕಾರ್ಯಕ್ರಮಗಳು ಖುಷಿ ಕೊಡುತ್ತೆ ಅಂತ ಹೇಳ್ತಾ ಕವಿಯ

ಇವು ಮನುಷ್ಯನ ಮೂರು ಅವಸ್ಥೆಗಳನ್ನ ಈ ಚಿತ್ರದಲ್ಲಿ ಈ ಹಾಡಿನಲ್ಲಿ ವರ್ಣಿಸಿದ್ದಾರೆ. ಅದರ BGM ಬದಲಾಗತ್ತೆ ಚರಣದಿಂದ ಚರಣಕ್ಕೆ. ಬಂಗಾರದ ಮನುಷ್ಯ ಚಿತ್ರದ ಈ ಹಾಡು ನನಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳಿ ಮೇಘರಾಜ್ ಜಿಡಗಿ, ಶ್ರೀಮತಿ ಭಾರತಿ, ಶ್ರೀಹರ್ಷ ಸಿದ್ಧಾರ್ಥ್, ಹಾಗೆಯೇ ಕುಕನೂರು ಕೊಪ್ಪಳ ಇಲ್ಲಿಂದ ಕಳಿಸಿದ್ದಾರೆ. ಇನ್ನು ಹೌದು, ಹಿನ್ನೆಲೆ ಸಂಗೀತ ಬಹಳ ಮುಖ್ಯ. ಹೊಡೆದಾಡುವ ಸನ್ನಿವೇಶ ಇರಬಹುದು ಅಥವಾ ನೋವಿನ ಘಟನೆ ಇರಬಹುದು, ಸರಿಯಾದ ಸಂಗೀತ ಎಲ್ಲ ಸನ್ನಿವೇಶಕ್ಕೂ, ಹಾಸ್ಯಕ್ಕೂ ಬೇಕು, ಹೊಡೆದಾಟಕ್ಕೂ ಬೇಕು, ಎಲ್ಲದಕ್ಕೂ ಆ ಒಂದು ಪರಿಣಾಮ ಅಂದರೆ ಸಂಗೀತದ ಪರಿಣಾಮ ಬೇರೆ ರೀತಿಯಾಗಿರುತ್ತೆ ಅಂತ ಇವರು ಚಿತ್ರದ ಮೊದಲಿಂದ ಕೊನೆಯವರೆಗೂ ಬೇಕೇ ಬೇಕು ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಬಹಳ ದೊಡ್ಡ ಸಂದೇಶವನ್ನು ಗಗನ್ ರಾಜ್ಕುಮಾರ್ ಇವರು ಮಾರಿಕಣಿವೆ ಹಿರಿಯೂರಿನಿಂದ ಕಳಿಸಿ, ಹಿನ್ನೆಲೆ ಸಂಗೀತ ಚಿತ್ರ ಯಶಸ್ವಿಯಾಗಲು ಬಹಳ ಮುಖ್ಯ. ನಾನು ನೋಡಿದ ಸಿನಿಮಾದಲ್ಲಿ ಅಂದರೆ ಬಂಧನ ಸಿನಿಮಾದಲ್ಲಿ ನನಗೆ ಹಿನ್ನೆಲೆ ಸಂಗೀತ, ಕತೆ, ಚಿತ್ರಕತೆ, ಸಂಭಾಷಣೆ ಎಲ್ಲವೂ ಚೆನ್ನಾಗನ್ಸತ್ತೆ ಅಂತ ಇವರು ಸಂದೇಶದ ಮುಖಾಂತರ ತಿಳಿಸ್ತಾ ಇದ್ದಾರೆ. ಹಾಗೇ ಒಂದು ಚಿತ್ರದಲ್ಲಿ ಹಿನ್ನೆಲೆ ಸಂಗೀತ ಬಹಳ ಅದ್ಭುತವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾನು ನೋಡಿದ ಚಿತ್ರಗಳಲ್ಲಿ ಈಗಷ್ಟೇ ಒಂದು ಗೀತೆ ಪ್ರಸಾರ ಆಯಿತು, ಡವ ಡವ ಅನ್ನುವಂಥ ಗೀತೆ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಆ ಚಿತ್ರ ನನಗೆ ಹಿನ್ನೆಲೆ ಸಂಗೀತದ ದೃಷ್ಟಿಯಲ್ಲಿ ಬಹಳ ಇಷ್ಟ ಆಗುತ್ತೆ ಅಂತ ಹೇಳಿ ಹನುಮಂತಪ್ಪ ಮಡಿವಾಳರ್ ಜಗಳೂರಿಂದ ಸಂದೇಶವನ್ನು ಕಳಿಸಿದ್ರೆ, ಕ್ರೇಜಿ ಸ್ಟಾರ್ ಅವರ ಮೂವಿ ಮೇಕಿಂಗ್ ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಖುಷಿ ಕೊಡುತ್ತೆ. ಒಂದೊಂದು ಫ್ರೇಮ್ಗೂ, ಒಂದೊಂದು ಪ್ರಿಂಟ್ಗೂ ಅವರು ಹಾಕುವಂತಹ ಎಫರ್ಟ್ ಸಖತ್ ಇಷ್ಟ ಆಗತ್ತೆ. ಸಂಗೀತದ ಸರ್ದಾರ ಅಂತೆಲ್ಲ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಡಾಕ್ಟರ್ ಅನಂತಕುಮಾರ್ ಅರಸು ಇವರು ಕಡಬ ಗುಬ್ಬಿ ಇಲ್ಲಿಂದ ಸಂದೇಶವನ್ನು ಕಳಿಸಿ, ನಿಜವಾಗ್ಲೂ ಹಿನ್ನೆಲೆ ಸಂಗೀತ ಚಿತ್ರವನ್ನು ಹೊಸ ಅನುಭವಕ್ಕೆ ತೆಗೆದುಕೊಂಡು ಹೋಗುತ್ತೆ, ಅದ್ಭುತ ಅನಿಸುತ್ತೆ, ಹಾಗೆಯೇ ಶ್ರೀಮಂತಗೊಳಿಸುತ್ತೆ. ಒಂದೊಂದಕ್ಕೂ ಒಂದೊಂದು ಸಂಯೋಗ ಬೇಕಾಗತ್ತೆ, ಹಾಗಾಗಿ ನನಗೆ ಸಾಕ್ಷಾತ್ಕಾರ ಈ ನಿಟ್ಟಿನಲ್ಲಿ ಅತ್ಯುತ್ತಮ ಚಿತ್ರ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪುಷ್ಪ ಶಾನ್ಭೋಗರ ಗದಗ್ನಿಂದ ಸಂದೇಶವನ್ನು ಕಳಿಸಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಮಾಹಿತಿ, ಹಾಡುಗಳು ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮಾಡಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಮುಂದಿನ ಗೀತೆ ಬಹುತೇಕ ಇವತ್ತಿನ ಪರಿಮಳ ಕಾರ್ಯಕ್ರಮದ ಕೊನೆಯ ಗೀತೆ ಇದು ಅಂತ ಭಾವಿಸ್ತೀನಿ. ಒಟ್ಟಿನಲ್ಲಿ ತಂತ್ರಜ್ಞಾನ ಬೆಳೆದಂತೆ ಹಿನ್ನೆಲೆ ಸಂಗೀತದ ಪಾತ್ರ ಹೀಗೆ ಬೆಳೀತಾ ಇರತ್ತೆ, ಅದಕ್ಕೆ ಕೊನೆ ಇಲ್ಲ ಅಂತ ಹೇಳಬಹುದು. ಆದರೆ ಯಾವುದು ಎಲ್ಲದಕ್ಕೂ ಒಂದು ಮಿತಿ ಪರಿಮಿತಿ ಇರುತ್ತೆ, ಆ ಮಿತಿಯಲ್ಲಿದ್ದರೆ ಚಂದ ಅನಿಸುತ್ತೆ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಹೊಸ ಅನುಭವಗಳನ್ನು ನೀಡುವಂತಹ ಚಿತ್ರಗಳು ತೆರೆ ಮೇಲೆ ಬರಲಿ, ಎಲ್ಲ ಚಿತ್ರಗಳು ಯಶಸ್ವಿಯಾಗಲಿ, ಚಿತ್ರಮಂದಿರಕ್ಕೆ ಬಂದರೂ ನಮ್ಮೆಲ್ಲ ಪ್ರೇಕ್ಷಕರು ನೋಡುವಂತೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ

ಇಷ್ಟು ಹೊತ್ತು ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಹಾಗೇನೆ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದ ಧ್ವನಿ ಸುನಿಲ್ ರುದ್ರಮೂರ್ತಿ. ನಿಮಗೆ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಸಮಯ ಇನ್ನೇನು 5 ಗಂಟೆ ಆಗಲಿದೆ. ಸರಿಯಾಗಿ 5 ಗಂಟೆಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅನಂತರ ನಮ್ಮ ಮುಂದಿನ ಆರ್ಜೆ ರೆಡಿ ಇದ್ದಾರೆ. ಕುಸುಮ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಸೀಟ್ ಬಿಟ್ಕೊಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಬಿಟ್ಕೊಡ್ಲೇಬೇಕು. ಹಾಗಾಗಿ ಓವರ್ ಟು ಕುಸುಮ 5 ಗಂಟೆ ನಂತರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ರಾಜ್ಯ ಸರ್ಕಾರದ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಹೋಟೆಲ್ ಉದ್ಯಮದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ರಾಜ್ಯ ಹೋಟೆಲ್ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸಿರುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ಕಾವೇರಿ ನೀರು ಸರಬರಾಜು ಯೋಜನೆ ನಾಲ್ಕನೇ ಹಂತ ಎರಡನೇ ಘಟ್ಟದ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೆತ್ತಿಕೊಳ್ಳುವುದರಿಂದ ಇದೇ 16ರಂದು ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಜಲಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಆಹಾರ ಧಾನ್ಯ ಸಂಗ್ರಹಣ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಕುರಿತಂತೆ ಕೇಂದ್ರ ಗ್ರಾಹಕ ವ್ಯವಹಾರಗಳು ಹಾಗೂ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಪರಿಶೀಲನಾ ಸಭೆ ನಡೆಸಿದರು. ಬಿಹಾರದಲ್ಲಿ ನಡೆದ ಮೇವು ಹಗರಣ ಕುರಿತಂತೆ ಮಾಜಿ ಮುಖ್ಯಮಂತ್ರಿ ಲಾಲೂ ಪ್ರಸಾದ್ ಯಾದವ್ ಅವರಿಗೆ ಜಾಮೀನು ರದ್ದುಗೊಳಿಸುವಂತೆ ಸಿಬಿಐ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ. ಹಾರ್ಮೋನ್ ಜಲಸಂಧಿ ಮೂಲಕ ಸಾಗುತ್ತಿದ್ದ ಭಾರತದ ಎರಡು ಹಡಗುಗಳ ಮೇಲೆ ನಡೆದ ದಾಳಿಯ ಬಗ್ಗೆ ಭಾರತ ಕಳವಳ ವ್ಯಕ್ತಪಡಿಸಿದೆ. ಎಂಟಿ ಅಲ್ ಬಹಿಯಾ ಹಡಗಿನಲ್ಲಿದ್ದ 12 ಭಾರತೀಯರಲ್ಲಿ ಓರ್ವ ಸಾವನ್ನಪ್ಪಿರುವುದಾಗಿ ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು 32ರ ಸುತ್ತಿನಲ್ಲಿ ಮಲೇಷ್ಯಾದ ವಾಂಗ್ ಲಿಂಗ್ ಚಿಂಗ್ ವಿರುದ್ದ ಗೆಲುವು ಸಾಧಿಸುವ ಮೂಲಕ ಅಭಿಯಾನ ಆರಂಭಿಸಿದ್ದಾರೆ. ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ ಇತ್ತೀಚಿನ ವರದಿ ಬಂದಾಗ 16 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 80 ರನ್ ಮಾಡಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:04 ಆಗಿದೆ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು 8:00 ಪ್ರಸಾರವಾಗುತ್ತೆ. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಸಂಜೆ 6:02 ಸೇಫ್ ಡ್ರೈವ್ನ ಗಾನ ಭಜನ ಕಾರ್ಯಕ್ರಮ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02 ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಬುಧವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು, ತದನಂತರ ಚಿತ್ರಗೀತೆಗಳು. ನಾಳೆ ಬೆಳಿಗ್ಗೆ 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು. ಮಧ್ಯಾಹ್ನ 1:20 ಗೇಮ್ ಶೋ ಕಾರ್ಯಕ್ರಮದಲ್ಲಿ ಬುಧವಾರದ ವಿಶೇಷ ಪದಬಂಧ. ನಾಳೆ ಮಧ್ಯಾಹ್ನ 2:15 ಇಮೇಲ್ ಆಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರದಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ. ನಾಳೆ ಸಂಜೆ 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್, ನಾಳೆ ಸಂಜೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಭಜನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, ನಾಳೆ ಸಂಜೆ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಬುಧವಾರದ ವಿಶೇಷ ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಈ ಎಲ್ಲಾ ಕಾರ್ಯಕ್ರಮಗಳ ಜೊತೆಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟೀಯ ವಾರ್ತೆಗಳನ್ನ ನಿಗದಿತ ಸಮಯದಲ್ಲಿ ಕೇಳ್ತೀರಾ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಸೆಕೆಂಡ್ಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ, ಮಂಗಳವಾರದ ಸಂಜೆಯ ಪ್ರಸಾರದಲ್ಲಿ ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇನ್ನು ಈ ಸಂಜೆಯ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೆಚ್ಚು ತಡ ಮಾಡದೆ ಓಲ್ಡ್ ಇಸ್ ಗೋಲ್ಡ್ನ ಗೀತೆಗಳನ್ನ ಕೇಳೋದಕ್ಕೆ ಆರಂಭ ಮಾಡೇ ಬಿಡೋಣ. ಈಗ ಆಷಾಢ ಮಾಸ, ಗಾಳಿ ಜೋರಾಗಿ ಬೀಸ್ತಾ ಇದೆ ಹೊರಗೆ. ಸೊ ಗಾಳಿ ಬೀಸ್ತಾ ಇದ್ದಾಗ ನನಗೆ ನೆನಪಾದಂಥ ಗೀತೆ ಅಂದರೆ ಶಾಂತಿ ಕ್ರಾಂತಿ ಸಿನಿಮಾದ ಗಾಳಿಯೋ ಗಾಳಿಯೋ.

ಈ ಗೀತೆ ನೆನಪಾಯ್ತು. ಈಗ ಅದೇ ಹಾಡನ್ನ ಕೇಳೋಣವಾ? ಎಸ್ ಜಾನಕಿರವರ ಗಾಯನ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆಗೆ ದನಿಯಾಗಿದ್ದಾರೆ. ಹಂಸಲೇಖಾರವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಯಾವ ಚಿತ್ರದ್ದು ಅಂದರೆ ಆಕಸ್ಮಿಕ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈಗ ಹಿಮಪಾತ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನ, ಹಂಸಲೇಖರ್ ಅವರ ರಚನೆ ಮತ್ತು ಸಂಗೀತ.

ಗೆಜ್ಜೆನಾದ ಸಿನಿಮಾದ ಟೈಟಲ್ ಟ್ರ್ಯಾಕ್ನ ಇದುವರೆಗೂ ಕೇಳಿದ್ರಿ. ಈಗ ಮೂಡಿ ಬರ್ತಾ ಇರುವಂತಹ ಗೀತೆ ಹಳ್ಳಿ ಮೇಷ್ಟ್ರು ಚಿತ್ರದ್ದು. ಎಸ್ ಜಾನಕಿ ಹಾಗೂ ತಂಡದವರ ಗಾಯನ, ಹಂಸಲೇಖಾರವರ ರಚನೆ ಮತ್ತು ಸಂಗೀತ.

ಹಳೆಯ ಮಧುರವಾದ ಗೀತೆಗಳನ್ನ ಮೆಚ್ಚಿ ಸಾಕಷ್ಟು ಸಂದೇಶಗಳು ಬರ್ತಾ ಇವೆ. ಓಲ್ಡೀಸ್ಗಳನ್ನ ಎಲ್ಲಾ ಗೀತೆಗಳು ನಮ್ಗೆ ಇಷ್ಟ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳನ್ನ ಓದುವಂತಹ ಸಮಯದಲ್ಲಿ ಖಂಡಿತ ಓದ್ತೀನಿ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ಸಿಪಾಯಿ ಚಿತ್ರದಿಂದ ಎಸ್ ಜಾನಕಿರವರ ಗಾಯನ, ಹಂಸಲೇಖರವರ ರಚನೆ ಮತ್ತು ಸಂಗೀತ.

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:40 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಪರೀಕ್ಷೆ ನಡೀತದೆ, ಅಲ್ಲಿ ನಕಲು ಮಾಡ್ತಾರೆ. ಆ ಟೈಮ್ನಲ್ಲಿ ವಿದ್ಯಾರ್ಥಿ ಹಾಗೆ ಆಕ್ಚುಲಿ ಮಾಡಬಾರ್ದಿತ್ತು, ಆದ್ರೆ ನಕಲು ಮಾಡಿಲ್ಲ ಅಂತಂತೇಳಿನೂ ಕೂಡ ವಾದ ವಿವಾದಗಳು ನಡೀತವೆ. ಅದಕ್ಕೊಂದು ಸಮರ್ಥನೆ ನಡೀತದೆ. ಆವಾಗ ಕಾನೂನಿನಡಿಯಲ್ಲಿ ಏನು ಶಿಕ್ಷೆ ಇದೆ ಅದನ್ನ ತಿಳಿಸಿ.
3: ಎಸ್ ಸರ್. ಯಾವುದೇ ವಿದ್ಯಾರ್ಥಿಯಾಗಲಿ ಪರೀಕ್ಷೆ ಬರೀಬೇಕಾದ್ರೆ ಅವರೊಂದು ಆತಂಕದೊಳಗಿರ್ತಾರೆ. ಆ ಆತಂಕದೊಳಗೆ ಯಾರಾದರೂ ವಿದ್ಯಾರ್ಥಿ ಮೇಲೆ ಈ ಥರ ಆರೋಪ ಬಂದರೆ ನಾನು ನಿರಪರಾಧಿ ಅಂತ ಸಾಬೀತು ಮಾಡುವ ಹಕ್ಕಿದೆ. ಪರೀಕ್ಷಾ ಅಕ್ರಮ ಆರೋಪ ಬಂದರೆ ತಕ್ಷಣವೇ ಅವರು ಕ್ರಮ ಕೈಗೊಳ್ಳಬೇಕಾಗತ್ತೆ ಸರ್. ಪರೀಕ್ಷಾ ಮಂಡಳಿ ಅಂತ ಇರುತ್ತೆ ಸರ್, ಅದೇ ಆದಂಥ ಸಂಸ್ಥೆಯಲ್ಲಿ. ಅಲ್ಲಿ ಲಿಖಿತವಾಗಿ ಆಕ್ಷೇಪಣೆ ಆಬ್ಜೆಕ್ಷನ್ ಅನ್ನು ಸಲ್ಲಿಸಬೇಕು, ನಾನು ಆ ರೀತಿ ಮಾಡಿಲ್ಲ, ನಮ್ಮ ಮೇಲೆ ತಪ್ಪ ಆರೋಪ ಆಗಿದೆ ಅಂತ. ಅಲ್ಲಿ ಎನ್ಕ್ವೈರಿ ಕಮಿಟಿ ಅಂತ ಇರುತ್ತೆ, ಆ ಎನ್ಕ್ವೈರಿ ಕಮಿಟಿ ಮುಂದೆ ಆ ದೂರು ಹೋಗುತ್ತೆ. ಅವರು ಅಲ್ಲಿ ಅದನ್ನ ನಿಮ್ಮ ಹಕ್ಕು ಉಲ್ಲಂಘನೆ ಆಗಿದೆಯೋ ಇಲ್ಲೋ ಅಂತ ಅಲ್ಲಿ ವಾದ ಮಂಡಿಸಬೇಕು ಸರ್. ಆಮೇಲೆ ನಿಮ್ಮ ಹತ್ರ ಇರೋ ಸಾಕ್ಷಿಗಳು, ಈಗ ಸಾಮಾನ್ಯವಾಗಿ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಅನ್ನ ಅಳವಡಿಸಿರ್ತಾರೆ, ಅಲ್ಲಿ ಎನ್ಕ್ವೈರಿ ಕಮಿಟಿ ಅದನ್ನೆಲ್ಲನೂ ಅಬ್ಸರ್ವ್ ಮಾಡುತ್ತೆ.
2: ಎಷ್ಟೋ ಸಲ ಬರಿತಾ ಕೂತಿರ್ಬೇಕಾದ್ರೆ ಪಕ್ಕದಿಂದ ಯಾವ್ದೋ ಒಂದು ಚೀಟಿಯನ್ನ ಬಿಸಾಕ್ಬಿಟ್ಟು ಅದು ಅವ್ರ ಮೇಲೆ ಆರೋಪ ಮಾಡ್ತಾರೆ. ಇದೆಲ್ಲವನ್ನೂ ಕೂಡ ಅವರು ಸಾಕ್ಷಿಗಳ ಮೂಲಕವಾಗಿ ಅದನ್ನ ಸಮರ್ಥನೆ ಮಾಡಿ ನಾನಲ್ಲ, ನಾನು ಮಾಡಕ್ ಪ್ರಯತ್ನ ಮಾಡಿದ್ದಲ್ಲ ಅಂತ ಹೇಳಿ ಹೇಳಬೇಕಾಗತ್ತೆ. ಕಾನೂನಿನ ರಕ್ಷಣೆ ಹೇಗಿದೆ ಅದರ ಬಗ್ಗೆ?
3: ನಾವು ಇಲ್ಲೇ ವಿದ್ಯಾರ್ಥಿ ಆಗಿರೋದ್ರಿಂದ ನಾವು ಮೊದಲು ಇಲ್ಲಿ ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಅನ್ನು ಅಳವಡಿಸಬೇಕಾಗತ್ತೆ. ಅಂದ್ರೆ ಯಾವುದೇ ಶಿಕ್ಷೆ ನೀಡುವ ಮೊದಲು ನ್ಯಾಯಯುತವಾದ ವಿಚಾರಣೆಯನ್ನು ನಡೆಸಲೇಬೇಕು. ಸಂಸ್ಥೆಯಲ್ಲಿರೋ ಕಮಿಟಿ ಅವರು ಡಿಸೈಡ್ ಮಾಡಿ ಹೈಕೋರ್ಟ್ನಲ್ಲಿ ರಿಟ್ ಅನ್ನ ಸಲ್ಲಿಸಬಹುದು. ಪರೀಕ್ಷಾ ಮಂಡಳಿ ಸ್ಪಂದಿಸದಿದ್ರೆ ಒಂಬಡ್ಸ್ಮನ್ ಅಂತ ಇರ್ತಾರೆ ಶಿಕ್ಷಣ ಇಲಾಖೆ, ಅವರಿಗೆ ನಾವು ದೂರನ್ನ ನೀಡಬಹುದು ಸರ್.
2: ಈಗ ಅಕಸ್ಮಾತ್ ಏನೋ ನಕಲು ಮಾಡಿದ್ರೆ ಅವಾಗ ಏನೇನು ಶಿಕ್ಷೆ ಇರುತ್ತೆ?
3: ನಕಲು ಮಾಡಿದ್ದಾರೆ ಅಂತ ಸಾಬೀತಾದ್ರೆ ಅವರಿಗೆ ಇನ್ನು ಮುಂದೆ ಆ ಪರೀಕ್ಷೆ ಬರೆಯೋಕಂತೂ ಆಗದೇ ಇಲ್ಲ. ಆ ಕಾಲೇಜ್ ಡಿಸೈಡ್ ಮಾಡುತ್ತೆ ಅಥವಾ ಯೂನಿವರ್ಸಿಟಿ ಡಿಸೈಡ್ ಮಾಡುತ್ತೆ. ನಿರ್ದಿಷ್ಟ ಅವಧಿಯಲ್ಲಿ ಕೂಡ ಅವರಿಗೆ ಪರೀಕ್ಷೆ ಬರೆಯಲು ನಿಷೇಧವಾಗುತ್ತೆ. ಸರ್ಕಾರಿ ಪರೀಕ್ಷೆಗಳಿದ್ರೆ ಅಂದ್ರೆ UPSC KPSC ಎಕ್ಸಾಮಿನೇಷನ್ ಆಕ್ಟ್ ಅಡಿಯಲ್ಲಿ ಬರುವಂತ ಪರೀಕ್ಷೆಗಳೇನಾದ್ರೂ ಇದ್ರೆ ಅಲ್ಲಿ 3-10 ವರ್ಷಗಳ ಜೈಲ ಶಿಕ್ಷೆ ಆಗಬಹುದು ಮತ್ತು 1 ಕೋಟಿ ದಂಡವನ್ನು ಕೂಡ ವಿಧಿಸಲಾಗಬಹುದು.
2: ಸಾರ್ವತ್ರಿಕವಾಗಿ ಅಲ್ಲಿ ನಕಲು ನಡೆದಿದೆ, ಅಲ್ಲಿ ಅಕ್ರಮ ನಡೆದಿದೆ ಅಂತಂದಾಗ ಇಡೀ ಪರೀಕ್ಷೆಯನ್ನೇ ರದ್ದು ಮಾಡೋದು ಒಂದಾದ್ರೆ, ವೈಯಕ್ತಿಕವಾಗಿ ನಾವು ಏನಾದರೂ ಅಕ್ರಮಗಳನ್ನು ಎಸಗಿದ್ರೆ, ನಕಲು ಮಾಡಿದ್ರೆ, ಅಲ್ಲಿ ವೈಯಕ್ತಿಕವಾಗಿ ನಮಗೆ ಪರೀಕ್ಷೆಗಳಿಂದ ಡಿಬಾರ್ ಮಾಡೋದು ಕೂಡ ಎಲ್ಲ ಇರುತ್ತೆ. ಅಂದ್ರೆ ಇಡಿಯಾಗಿ ಒಬ್ಬ ವ್ಯಕ್ತಿಯ ತಪ್ಪಿನಿಂದ ಅದು ಸಾಮೂಹಿಕವಾದಂತಹ ಒಂದು ಸಮಸ್ಯೆ ಆಗೋದಿದ್ರೆ ಇಡೀ ಪರೀಕ್ಷೆಯನ್ನೇ ಕೂಡ ರದ್ದು ಮಾಡ್ತಾರೆ ಅಂತ ಅನ್ನೋದನ್ನ ಎಲ್ಲವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅಂದ್ರೆ ಎಲ್ಲಾ ದೃಷ್ಟಿಯಿಂದನೂ ವಿದ್ಯಾರ್ಥಿಗಳ ಅಥವಾ ಅಭ್ಯರ್ಥಿಗಳ ಅಥವಾ ಉದ್ಯೋಗಾಕಾಂಕ್ಷಿಗಳ ಹಿತರಕ್ಷಣೆಯನ್ನ ಮಾಡಬೇಕಾಗತ್ತೆ. ಸರ್ಕಾರಗಳು ಆ ದಿಶೆಯಲ್ಲಿ ಬದ್ಧವಾಗಿರ್ತವೆ. ಎಲ್ಲಾ ಯುವಕರ ಹೋರಾಟಕ್ಕೆ ಅನೇಕ ಕಾನೂನುಗಳು ಕೂಡ ಸ್ಪಂದಿಸ್ತವೆ ಅಂತನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಮತ್ತು ನಕಲು ರಹಿತ ಯಾವುದೇ ಪರೀಕ್ಷೆಗಳನ್ನ ಬಹಳ ಪ್ರಾಮಾಣಿಕವಾಗಿ ಎದುರಿಸಿ ನಾವು ಯಶಸ್ಸನ್ನ ಕಂಡುಬಿಟ್ಟು ಮುಂದೆ ನಡಿಬೇಕು ಅಂತನ್ನೋದನ್ನ ತಿಳ್ಕೋಬೇಕಾಗಿದೆ. ವಕೀಲರಾದ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಮೇಡಮ್ ನಿಮಗೆ ನಮಸ್ಕಾರ, ನಮ್ಮ ಕೇಳುಗರ ಪರವಾಗಿ ಧನ್ಯವಾದ.
3: ಧನ್ಯವಾದ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್,
4: ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ಇದುವರೆಗೆ ನ್ಯಾಯವಾಣಿ ಕಾರ್ಯಕ್ರಮವನ್ನ ಕೇಳಿದ್ರಿ.
5: ವಿವಿಧ ಭಾರತಿ 102.9 FM.
0: ಎಸ್, ನೀವು ಟ್ಯೂನ್ ಮಾಡಿರೋದು 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ.

ಇನ್ನು ನಮ್ಮ ಗೀತೆಗಳನ್ನ ಕೇಳ್ತಾ ಮುಂದುವರಿತಾ ಸಾಗೋಣ. ಈಗ ಮುಡಿ ಬರ್ತಾ ಇದೆ ಸಮರ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ವಿ ಮನೋಹರ್ ಹಾಗೂ ವ್ಯಾಸರಾವ್ರವರ ರಚನೆ, ಕೌಸ್ತುಭಾರವರ ಸಂಗೀತ ಸಂಯೋಜನೆ.

0: ಬೆಳ್ಳಿ ಕಾಲುಂಗುರ ಚಿತ್ರದ ಶೀರ್ಷಿಕೆ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಚಿತ್ರಾರವರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
1: ಬೆಳ್ಳಿ

ಗಂಗಾಯಮುನ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಆರ್ ಎನ್ ಜೈಗೋಪಾಲ್. ಸಂಗೀತ ವಿದ್ಯಾಸಾಗರ್.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್. ಪ್ರಸಾರವಾದಂತಹ ಎಲ್ಲ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೃತಕ ಬುದ್ದಿಮತ್ತೆ ಯುವಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆ ಶೃಂಗಸಭೆಯಲ್ಲಿ ಅವರು ಮಾತನಾಡಿದರು. ಭೂಸ್ವಾಧೀನ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೆತ್ತಿಕೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಆಯೋಜಿಸಲಾಗಿರುವ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸಂಕಲ್ಪದೊಂದಿಗೆ ಯುವಕರಲ್ಲಿ ಮಾದಕ ವಸ್ತುಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತ ಆಪರೇಷನ್ ರೈಸ್ ಹಾಗೂ ಬೇಡಾ ಪ್ರೋ ಅಭಿಯಾನಕ್ಕೆ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸಗೌಡ ಚಾಲನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿದ್ದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 561 ಅಂಕಗಳು ಇಳಿಕೆಯಾಗಿ ದಿನದ ಅಂತ್ಯಕ್ಕೆ 77,055 ಅಂಕಗಳಲ್ಲಿ ವಹಿವಾಟು ಕೊನೆಗೊಳಿಸಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 159 ಅಂಕಗಳು ಇಳಿಕೆ ದಾಖಲಿಸಿ 24,052 ದಿನದ ವಹಿವಾಟು ಅಂತ್ಯಗೊಳಿಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 62 ಪೈಸೆ ಇಳಿಕೆ ದಾಖಲಿಸಿ ದಿನದ ವಹಿವಾಟಿನ ಅಂತ್ಯಕ್ಕೆ 96.30 ರೂಪಾಯಿಯಷ್ಟಿತ್ತು. ಟೋಕಿಯೋದಲ್ಲಿ ನಡೆಯುತ್ತಿರುವ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಿಶ್ರ ಡಬಲ್ಸ್ ವಿಭಾಗದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಸ್ಕಾಟ್ಲೆಂಡ್ನ ಜೂಲಿ ಮ್ಯಾಕ್ಫರ್ಸನ್ ಅವರು ಮತ್ತು ಅಲೆಕ್ಸಾಂಡರ್ ಡನ್ ಜೋಡಿ ವಿರುದ್ದ 21-16, 21-14 ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಪಂದ್ಯ ನಡೆಯುವ ಮೂರು ದಿನಗಳ ಕಾಲ ಮಧ್ಯರಾತ್ರಿ 3:30 ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಇಂದು, ನಾಳೆ ಹಾಗೂ ಇದೇ 19ರಂದು ನಡೆಯುವ ಪಂದ್ಯಗಳಿಗೆ ಈ ಆದೇಶ ಅನ್ವಯವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 6:08 ಈಗಷ್ಟೇ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿರೋ ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಶುಭ ಸಂಜೆ. ಹಾಗೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ. ಸೇಫ್ ಟ್ರೈಮ್ನಲ್ಲಿ ಗಾನ ಭಜಾನ ಕಾರ್ಯಕ್ರಮವನ್ನು ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ಗಾನ ಭಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಗಾನ ಭಜನ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಗೀತೆಗಳನ್ನ ಕೇಳ್ತಾ, ಆ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ ಸಾಕ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ. ವಿಷಯ ಏನು ಅಂತ ಈಗಲೇ ನಾನು ತಿಳಿಸೋದಿಲ್ಲ. ಒಂದು ಸುಳಿವನ್ನು ಕೊಡ್ತೀನಿ, ಕ್ಲೂ ಕೊಡ್ತೀನಿ, ನೀವು ಗೆಸ್ ಮಾಡ್ತೀರಾ? ಗೆಸ್ ಮಾಡಿ ನಿಮ್ಮ ಸಂದೇಶಗಳನ್ನ ಕಳಿಸ್ಬೇಕಾಗಿರುವಂಥ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9408309209. 9408309109 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇನ್ನು ಕ್ಲೂ ಕೊಡಬೇಕಲ್ವಾ? ಕ್ಲೂ ಏನು ಅಂತ ಅಂದರೆ, ಇತ್ತೀಚೆಗಿನ ಜೀವನ ಶೈಲಿಯ ಒಂದು ಟ್ರೆಂಡ್ ಇದು. ನಮ್ಮ ಮನೆ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಇಲ್ಲ ನಮ್ಮ ಮನಸ್ಸಾಗಿರ್ಬೋದು, ಇದೆಲ್ಲದರಿಂದನೂ ಅನಗತ್ಯವಾದದ್ದನ್ನು ಕಡಿಮೆ ಮಾಡೋದು ಈ ಒಂದು ಟ್ರೆಂಡ್ನ ಉದ್ದೇಶ. ಹಾಗಾದರೆ ಇದು ಯಾವ ಟ್ರೆಂಡ್ ಅಂತ ಗೆಸ್ ಮಾಡಿ. ಇತ್ತೀಚೆಗೆ ಈ ಒಂದು ಲೈಫ್ ಸ್ಟೈಲ್ ಟ್ರೆಂಡಿಂಗ್ನಲ್ಲಿದೆ. ಯಾವ ಜೀವನ ಶೈಲಿಯ ಕುರಿತು ನಾನು ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಿದೆ, ಸಂದೇಶವನ್ನು ಕಳಿಸಿ. ಈಗ ಸಂಗಮ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಗೀತೆಯನ್ನು ಕೇಳಿದ್ರೆ ನಿಮಗೆ ಸ್ವಲ್ಪ ಉತ್ತರ ಗೊತ್ತಾದರೂ ಗೊತ್ತಾಗಬಹುದು. ಉತ್ತರ ಗೊತ್ತಾದ ಕೂಡಲೇ ಸಂದೇಶವನ್ನು ಕಳಿಸಿ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ಸೇಫ್ ಡ್ರೈವ್ನ ಗಾನ ಭಜಾನ ಕಾರ್ಯಕ್ರಮ.

ದಿಲ್ ಮಾಂಗಿ ಮೋರ್ ಅನ್ನೋ ಗೀತೆಯನ್ನ ಕೇಳಿದ್ವಿ. ಇದು ಸಹ ಒಂದು ಕ್ಲೂ ಆಗಬಹುದು ಅಂತ ಹೇಳಿದ್ದೆ, ಹಾಗೆ ಸುಳಿವನ್ನ ಸಹ ಕೊಟ್ಟಿದ್ದೆ. ಯಾರೆಲ್ಲ ಉತ್ತರವನ್ನ ಗೆಸ್ ಮಾಡೋದಕ್ಕೆ, ಅಂದ್ರೆ ಇವತ್ತಿನ ಗಾನ ಭಜನದ ವಿಷಯವನ್ನ ಗೆಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ನೋಡೋಣ. ಕೌಸಲ್ಯ ಬನಶಂಕರಿಯಿಂದ ಒಂದು ಗೆಸ್ ಮಾಡಿದ್ದಾರೆ, ಹಾಗೆ ದೀಕ್ಷಾ ಮೈಸೂರಿನಿಂದ ಅವರು ಒಂದು ಗೆಸ್ ಮಾಡಿದ್ದಾರೆ, ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಉತ್ತರಕ್ಕೆ ಹತ್ತಿರದಲ್ಲಿದ್ದೀರಾ ನೀವು. ಹಾಗೆ ಮತ್ತೊಂದು ಗೆಸ್ ಮಾಡಿದ್ದಾರೆ ಯಾರಿದು, ಪುಷ್ಪಾ ಪ್ರಶಾಂತ್ ದಾವಣಗೆರೆಯಿಂದ. ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಸೊ ಇವತ್ತಿನ ದಿನವನ್ನು ಎಂಜಾಯ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರಬಹುದಾ ವಿಷಯ ಅಂತ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಮತ್ತೊಂದು ಗೆಸ್ ಮಾಡಿದ್ದಾರೆ, ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ನಿಮ್ಮೆಲ್ಲರ ಪ್ರಯತ್ನಕ್ಕೆ ಧನ್ಯವಾದಗಳು. ಇನ್ನು ಉತ್ತರ ಏನು ಅಂದರೆ ಇವತ್ತಿನ ಗಾನ ಭಜನದ ವಿಷಯ ಏನು ಅಂತ ತಿಳಿಸೋದಕ್ಕೆ ಮುಂಚೆ ಕ್ಲೂ ಏನಂತ ಕೊಟ್ಟಿದ್ದೆ, ಇದು ಇತ್ತೀಚೆಗಿನ ಜೀವನ ಶೈಲಿಯ ಒಂದು ಟ್ರೆಂಡ್ ಅಂತ ಹೇಳಿದ್ದೆ. ನಮ್ಮ ಮನೆ ಆಗಿರ್ಬೋದು, ನಮ್ಮ ಮೊಬೈಲ್ ಅಥವಾ ನಮ್ಮ ವಾರ್ಡ್ರೋಬ್ ಆಗಿರ್ಬೋದು, ನಮ್ಮ ಮನಸ್ಸಾಗಿರ್ಬೋದು, ಇದೆಲ್ಲದರಿಂದನು ಅನಗತ್ಯವಾದದನ್ನು ಬೇಡದೇ ಇರೋದನ್ನು ಕಡಿಮೆ ಮಾಡೋದು ಈ ಟ್ರೆಂಡ್ನ ಉದ್ದೇಶ ಅಂತ ಕೂಡ ಕ್ಲೂ ಕೊಟ್ಟಿದ್ದೆ. ಇನ್ನು ವಿಷಯದ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ನ ಕೊಡೋದಾದರೆ, ನಾವು ಲೈಫ್ನಲ್ಲಿ ಒಂದೊಂದು ಸಮಯದಲ್ಲಿ ಒಂದೊಂದು ವಸ್ತು ಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಅಂದರೆ ನಮಗೆ ಒಂದು ಹೊಸ ಮೊಬೈಲ್ ಬೇಕು ಅಂತ ಒಂದ್ಸಲ ಅನಿಸಿದ್ರೆ, ಮತ್ತೊಂದ್ಸಲ ಹೊಸ ಬಟ್ಟೆ ಬೇಕು ಅನಿಸ್ಬೋದು, ಹೊಸ ಫರ್ನಿಚರ್ ಬೇಕು ಅನಿಸ್ಬೋದು. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ವಸ್ತು ಒಂದೊಂದು ಸಮಯಕ್ಕೆ ಬೇಕು, ಕೊಂಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈಗ ಉದಾಹರಣೆಗೆ, ನಾನು ನಿಮ್ಮನ್ನೇ ಯಾವುದಾದ್ರೂ ವಸ್ತುನ ತಗೋಬೇಕು ಅಂತಿದ್ದೀರಾ ಅಂತ ಕೇಳ್ತಿದ ಹಾಗೆ ಒಂದಷ್ಟು ವಸ್ತುಗಳ ಲಿಸ್ಟನ್ನು ನೀವು ಕೊಡ್ತೀರಾ. ಈಗ ಸದ್ಯಕ್ಕೆ ನಿಮಗೆ ಯಾವ ವಸ್ತು ಬೇಕಾಗಿದೆಯೋ ಆ ವಸ್ತುಗಳ ಲಿಸ್ಟ್ ನಿಮ್ಮ ಹತ್ರ ಇರುತ್ತೆ. ಸೊ ಹೀಗೆ ನಮ್ಮೆಲ್ಲರ ವಸ್ತುಗಳ ಲಿಸ್ಟ್ ದೊಡ್ಡದಾಗ್ತಾನೇ ಇರುತ್ತೆ. ಆದರೆ ಆ ವಸ್ತುಗಳೆಲ್ಲ ನಮ್ಮ ಮನೆಯನ್ನು ತುಂಬಬಹುದು, ಸ್ವಲ್ಪ ಸಮಯ ಆ ವಸ್ತುಗಳೆಲ್ಲ ನಮಗೆ ಖುಷಿಯನ್ನು ಸಹ ಕೊಡಬಹುದು. ಬಟ್ ಆ ಎಲ್ಲ ವಸ್ತುಗಳು ನಮ್ಮ ಮನಸ್ಸನ್ನು ತುಂಬುತ್ತಾ, ನಮ್ಮ ಜೀವನದ ಸಂತೋಷವನ್ನು ಸದಾ ಅದು ನೀಡುತ್ತಾ, ಜೀವನಕ್ಕೆ ಸಂತೋಷವನ್ನು ನೀಡ್ತಾ ಇರುತ್ತಾ? ಇಲ್ಲ ಅಲ್ವಾ, ಬದಲಾಗ್ತಾನೇ ಇರುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡ್ ಆಗಿರುವಂತಹ ಒಂದು ಪದ ಅಂದರೆ ಮಿನಿಮಲಿಸಂ. ಅಂದರೆ ಅಗತ್ಯವಿರೋದನ್ನು ಮಾತ್ರ ಉಳಿಸ್ಕೊಳ್ಳೋದು, ನಮ್ಮ ಹತ್ರ ಇಟ್ಕೊಳ್ಳೋದು, ಉಳಿದನ್ನು ಹಾಗೆ ಬಿಟ್ಬಿಡೋದು. ಈ ಕಾನ್ಸೆಪ್ಟ್ನ ಈಗ ಸಾಕಷ್ಟು ಜನರು ತಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ. ಇನ್ನು ಈ ಟ್ರೆಂಡ್ನ ಬಗ್ಗೆ ಮಾತಾಡ್ತಾ, ಈ ಟ್ರೆಂಡ್ನ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಗಾನ ಭಜನದಲ್ಲಿ. ಈ ಟ್ರೆಂಡ್ನ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಅಂತ ಕರೀತಾರೆ. ಅಗತ್ಯವಿರೋದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂತಹ ಸರಳ ಜೀವನದ ಟ್ರೆಂಡ್ ಇದು. ಇದು ನಮ್ಮ ಗಾನ ಭಜನದ ವಿಷಯ. ಇನ್ನು ಮಿನಿಮಲಿಸಂ ಅಂದರೆ ನಮಗೆ ಬೇಕಿರುವಂತಹ ವಸ್ತುಗಳನ್ನ ಮಾತ್ರ ನಮ್ಮ ಹತ್ರ ಇಟ್ಕೊಳ್ಳೋದಾದರೆ, ಮನೆಯಲ್ಲಿ ಬೇಡದ ವಸ್ತುಗಳನ್ನೆಲ್ಲ ಖಾಲಿ ಮಾಡಿಬಿಡೋದಾ, ಏನು ಮಾಡೋದು ಅಂತ ನೀವು ಕೇಳಬಹುದು. ಬಟ್ ನಮಗೆ ಬೇಡದ ವಸ್ತು ಮತ್ತಾರಿಗೋ ಬೇಕಿರಬಹುದು, ಸೊ ಅವರಿಗೆ ಕೊಡಬಹುದು. ಹಾಗೆ ಇನ್ನೊಂದು ವಿಷಯ ಏನಂದರೆ, ಹೊಸ ವಸ್ತುವನ್ನು ನಾವು ಖರೀದಿಸಬೇಕಾದ್ರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಇದು ನಿಜವಾಗ್ಲೂ ನಮಗೆ ಬೇಕಾ,

ಇದು ಬೇಕಿದ್ಯಾ, ಹೌದು ನನಗೆ ಇದು ಬೇಕೇ ಬೇಕು ಅಂದಾಗ ಕೊಂಡ್ಕೊಳ್ಳೇಬೇಕಾಗತ್ತೆ. ಸೊ ಬೇಕು ಬೇಡಗಳನ್ನ ಪ್ರಯೋರಿಟೈಸ್ ಮಾಡೋದು ಬಹಳ ಮುಖ್ಯ ಆಗತ್ತೆ. ಬೇಕು ಅಂತ ಎಲ್ಲಾನು ಪರ್ಚೇಸ್ ಮಾಡೋದಕ್ಕಿಂತ ಯಾವುದು ನಮಗೆ ಆ ಸಮಯಕ್ಕೆ ಅಗತ್ಯ ಇದೆಯೋ ಅದನ್ನು ಮಾತ್ರ ತಗೊಳ್ಳೋದ್ರಿಂದ ಮುಂದೆ ಈ ವಸ್ತು ನಾನು ಯಾಕೆ ತಗೊಂಡೆ, ಇದು ನನಗೆ ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ಬರೋದಿಲ್ಲ. ಈ ವಿಷಯದ ಬಗ್ಗೆನೇ ಮಾತಾಡ್ತಾ ಸಾಗೋಣ ಗಾನ ಭಜನಾ ಕಾರ್ಯಕ್ರಮದಲ್ಲಿ. ಹಾಗೆ ನೀವು ಕೂಡ ತಿಳಿಸಬಹುದು ಮಿನಿಮಲಿಸಮ್ ಅಥವಾ ಲೆಸ್ ಇಸ್ ಮೋರ್ ಅನ್ನೋ ಟ್ರೆಂಡ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಹಾಗೆ ನೀವು ಈ ಥರದ ಜೀವನ ಶೈಲಿಯನ್ನು ಫಾಲೋ ಮಾಡ್ತಾ ಇದ್ರೆ ಅದನ್ನು ಕೂಡ ಸಂದೇಶದ ಮೂಲಕ ನಮಗೆ ತಿಳಿಸಬಹುದು. ಈಗ ಬಿಂದಾಸ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ನಮ್ಮ ವಿಷಯ ಏನು ಅಂದ್ರೆ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್, ಸರಳ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಿಂಪಲ್ ಲಿವಿಂಗ್ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಇನ್ನು ಮಿನಿಮಲಿಸಂ ಅಂದ್ರೆ ಕಡಿಮೆ ವಸ್ತುಗಳು ನಮ್ಮ ಹತ್ರ ಇರಬೇಕು ಅಂತ ಅಲ್ಲ, ಬಟ್ ಸರಿಯಾದ ವಸ್ತುಗಳು ಮಾತ್ರ ನಮ್ಮ ಹತ್ರ ಇರಬೇಕು ಅಂತ. ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತೀವಲ್ಲ, ಇದು ಕೂಡ ಮಿನಿಮಲಿಸಂನ ಒಂದು ಭಾಗ. ನಾವು ಯಾವಾಗಲೂ ಯಾವುದೇ ವಸ್ತುವನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಾವು ಅಂದ್ಕೊಳ್ಳೋದೇ ಹಾಗೆ ಅಲ್ವಾ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತ. ಇದು ಸಹ ಮಿನಿಮಲಿಸಂನಲ್ಲೇ ಬರುತ್ತೆ. ಹಾಗೇನೆ ಇನ್ನು ವಸ್ತುಗಳನ್ನ ನಾವು ತಗೋಬೇಕಾದ್ರೆ ಹೆಚ್ಚು ವಸ್ತುಗಳು ನಮ್ಮ ಮನೆಯಲ್ಲೇ ಇದೆ ಅಂದಾಗ ಮತ್ತಷ್ಟು ವಸ್ತುಗಳನ್ನ ತಗೊಳ್ಳೋದ್ರಿಂದ ವಸ್ತುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನು ನೀಟಾಗಿ ಎಲ್ಲಾನು ಅರೇಂಜ್ ಮಾಡಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಹೌದು. ಇಲ್ಲ ಅಂತಂದ್ರೆ ವಸ್ತುಗಳು ಎಲ್ಲಂದ್ರಲ್ಲಿ ಚೆಲ್ಲಾಪಿಲಿಯಾಗಿ ಇರೋ ಹಾಗೆ ಕಾಣಿಸುತ್ತೆ, ಒಂಥರ ನೋಡೋರಿಗೆ ಅಂದರೆ ನಮಗೆ ಆಗಲಿ ಒಂಥರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಯಾಕಂದರೆ ಬೇಕಿದ್ದಾಗ ನಮಗೆ ಬೇಕಿರುವಂಥ ವಸ್ತುಗಳೇ ಸಿಗೋದಿಲ್ಲ. ಹಾಗೆ ಇನ್ನೊಂದು ವಿಷಯ ಏನಂದರೆ ವಸ್ತುಗಳು ಚೆಲ್ಲಾಪಿಲಿಯಾಗಿ ಕಾಣ್ತಾ ಇದ್ರೆ ಅದು ನಮ್ಮ ಮೈಂಡ್ನ ಡಿಸ್ಟ್ರಾಕ್ಟ್ ಮಾಡುತ್ತೆ, ಒಂಥರ ಡಿಸ್ಟ್ರಾಕ್ಷನ್ ಅಲ್ವಾ ಅದು. ಅಚ್ಚುಕಟ್ಟಾಗಿ ಜೋಡಿಸಿರುವಂಥ ವಸ್ತುಗಳು ಮನಸ್ಸಿಗೆ ಹೇಗೆ ನಮಗೆ ಖುಷಿ ಕೊಡುತ್ತೋ, ಎಲ್ಲಂದ್ರಲ್ಲಿ ವಸ್ತುಗಳು ಚೆಲ್ಲಾಪಿಲಿಯಾಗಿದ್ರೆ ಅದು ನಮ್ಮ ಕೆಲಸದ ಮೇಲೆ ನಮಗೆ ಫೋಕಸ್ ಮಾಡೋದಕ್ಕೆ ಬಿಡೋದಿಲ್ಲ. ಮನೆಯಲ್ಲಿ ವಸ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಅದರ ಮೇಂಟೆನೆನ್ಸ್ ಕೂಡ ಮುಖ್ಯ ಆಗುತ್ತೆ. ಯಾವ ವಸ್ತು ಎಲ್ಲಿಟ್ಟಿದ್ದೀವಿ ಅನ್ನೋದೇ ನಮಗೆ ಎಷ್ಟೋ ಸಲ ನೆನಪಾಗೋದಿಲ್ಲ. ಹಾಗಾಗಿ ಕೆಲವರು ಒಂದು ನಿಯಮವನ್ನು ಪಾಲಿಸ್ತಾರೆ, ಅದೇನೆಂದರೆ ಒಂದು ಹೊಸ ವಸ್ತುವನ್ನು ಮನೆಗೆ ತಂದರೆ ಒಂದು ಹಳೆಯ ವಸ್ತು, ಮನೆಯಲ್ಲಿರುವಂಥ ಒಂದು ಹಳೆಯ ವಸ್ತುವನ್ನು ಬೇರೆಯವ್ರಿಗೆ ಡೊನೇಟ್ ಮಾಡೋದು, ದಾನವನ್ನು ಮಾಡೋದು ಅಂತ. ಈ ನಿಯಮದಿಂದ ಮನೆಯಲ್ಲಿ ವಸ್ತುಗಳು ತುಂಬೋದಿಲ್ಲ ಅನ್ನೋದು ಅವರ ಒಂದು ಅನಿಸಿಕೆ, ಜೊತೆಗೆ ಅಗತ್ಯ ಇರೋರಿಗೆ ಸಹಾಯನೂ ಮಾಡಿದಾಗತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಮಿನಿಮಲಿಸಂನಲ್ಲಿ ಡಿಕ್ಲಟ್ರಿಂಗ್ ಕೂಡ ಸೇರಿರುತ್ತೆ. ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನ ಸಾರ್ಟ್ ಮಾಡೋದು, ವಿಂಗಡಿಸೋದು, ಅದರಲ್ಲಿ ನಮಗೆ ಬೇಕಿರೋದಿರುತ್ತೆ, ಬೇಡದೇ ಇರೋದಿರುತ್ತೆ, ಬಳಸ್ತಾ ಇರೋದಿರುತ್ತೆ, ಬಳಸದೇ ಇರೋದಿರುತ್ತೆ, ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಸೊ ಅದರಲ್ಲಿ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಇಟ್ಕೊಂಡು ಬೇಡದೇ ಇರುವಂಥ ವಸ್ತುಗಳನ್ನ ತೆಗೆದು ಹಾಕುವಂಥದ್ದು, ರಿಮೂವ್ ಮಾಡುವಂಥ ಪ್ರಕ್ರಿಯೆ ಅಥವಾ ಪ್ರೋಸೆಸ್ನ ಡಿಕ್ಲಟ್ರಿಂಗ್ ಅಂತ ಕರಿತೀವಿ. ಸೊ ಈ ಡಿಕ್ಲಟ್ರಿಂಗಿಂದ ಒಂದಷ್ಟು ಸ್ಪೇಸ್ ಮನೆಯಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ಅಸ್ತವ್ಯಸ್ತವಾಗಿರುವಂಥ ಆ ವಸ್ತುಗಳನ್ನ ನೋಡ್ತಾ ಇದ್ದಾಗ ನಮಗೆ ಆಗ್ತಾ ಇದ್ದಂಥ ಒಂದು ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಆಗ ನಮ್ಮ ಮನೆ ಅಥವಾ ನಮ್ಮ ಒಂದು ವರ್ಕ್ ಪ್ಲೇಸ್ ನಮಗೆ ಒಂಥರ ವಿಷುಯಲಿ ಕಾಮ್ ಆಗಿರೋದಕ್ಕೆ, ಕಾಮ್ ಆಗಿರೋ ಥರ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಈ ಮಿನಿಮಲಿಸಂ ಅಥವಾ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ ಇತ್ತೀಚೆಗೆ ಯಾಕೆ ಟ್ರೆಂಡ್ ಆಗಿದೆ, ಆಗ್ತಾ ಇದೆ, ಅದಕ್ಕೇನು ಕಾರಣ ಇರಬಹುದು ಅಂತ ತಿಳಿಸ್ಕೊಡ್ತೀನಿ ಅಭಯ್ ಸಿನಿಮಾದ ಈ ಹಾಡಿನ ನಂತರ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಮಿನಿಮಲಿಸ್ಟ್ ಲೈಫ್ ಸ್ಟೈಲ್. ಅಗತ್ಯವಾಗಿ ಬೇಕಾಗಿರುವಂತಹದನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳುವಂತಹ ಸಿಂಪಲ್ ಲಿವಿಂಗ್ ಟ್ರೆಂಡ್ ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಯಾಕೆ ಈ ಒಂದು ಟ್ರೆಂಡ್ ಈಗ ಜನಪ್ರಿಯವಾಗ್ತಾ ಇದೆ, ಯಾಕೆ ಇದನ್ನ ಜಾಸ್ತಿ ಜನ ಫಾಲೋ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಹಿಂದೆ ಎಲ್ಲ ಹೇಗಿತ್ತು? ನಮ್ಗೆ ಏನಾದರೂ ಒಂದು ವಸ್ತು ಬೇಕಾದ್ರೆ, ಯಾವ್ದಾದ್ರು ಒಂದು ಪದಾರ್ಥವನ್ನು ನಾವು ತಗೊಂಡು ಬರ್ಬೇಕಂದ್ರೆ ಅಂಗಡಿಗೆ ಹೋಗ್ತಾ ಇದ್ವಿ, ತಗೊಂಡು ಬರ್ತಾ ಇದ್ವಿ. ಆದರೆ ಈಗ ಆ ಪರಿಸ್ಥಿತಿ ಇದೆಯಾ ಇಲ್ಲ ಅಲ್ವಾ, ಚೇಂಜ್ ಆಗಿದೆ. ಬೆಳಿಗ್ಗೆ ಫೋನ್ ಅನ್ಲಾಕ್ ಮಾಡಿದ್ರೆ ಸಾಕು, ಯಾವುದೋ ಆನ್ಲೈನ್ ಶಾಪಿಂಗ್ ಆ್ಯಪ್ನ ಒಂದು ಆಫರ್ ಬಂದಿರುತ್ತೆ, ಅದು ನಮಗೆ ನೋಟಿಫಿಕೇಶನ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಮಧ್ಯಾಹ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪ್ರಾಡಕ್ಟ್ನ ಒಂದು ರಿವ್ಯೂ ನಮ್ಮ ಕಣ್ಣಿಗೆ ಬೀಳುತ್ತೆ. ಇನ್ನು ಸಂಜೆ ಆಗ್ತಿದ್ದಾಗೆ ಫ್ಲ್ಯಾಶ್ ಸೇಲ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ರಾತ್ರಿ ಆಗ್ತಿದ್ದಾಗೆ ಯಾವುದೋ ಒಂದು ಸೇಲ್ಗೆ 2 ಅವರ್ಗಳು ಮಾತ್ರ ಬಾಕಿ ಇದೆ, 2 ಅವರ್ಸ್ ಲೆಫ್ಟ್ ಅಂತ ಒಂದು ನೋಟಿಫಿಕೇಶನ್ ಸಹ ಬರುತ್ತೆ. ಹೀಗೆ ದಿನ ಬೆಳಗಾದ್ರೆ ಸಾಕು ಮೊಬೈಲ್ನಲ್ಲಿ ಆನ್ಲೈನ್ ಶಾಪಿಂಗ್ಗೆ ಸಂಬಂಧಪಟ್ಟಿರುವಂತಹ ಸಾಕಷ್ಟು ನೋಟಿಫಿಕೇಶನ್ಗಳು ನಮಗೆ ಬರ್ತಾನೆ ಇರುತ್ತೆ. ಮೊಬೈಲ್ ಮೂಲಕ ಈ ರೀತಿಯ ಮಾರ್ಕೆಟಿಂಗ್ ಟ್ರಿಕ್ಸ್ ಗ್ರಾಹಕರನ್ನ ಸೆಳೀತಾ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಸೆಳೆಯುತ್ತೆ ಅಂದರೆ, ಬೇಡದೇ ಇರೋ ವಸ್ತುಗಳನ್ನ ಸಹ ತಗೊಳ್ಳೋಣ ಅಂತ ಅನಿಸೋ ಹಾಗೆ ಮಾಡಿಬಿಡುತ್ತೆ. ಹಾಗನ್ಸಿದಾಗ ಯಾವುದೋ ಒಂದು ಪ್ರಾಡಕ್ಟ್ನ ತಗೊಳ್ತೀವಿ, ತಗೊಂಡಾಗ ಖುಷಿಯಾಗುತ್ತೆ ನಿಜ, ಬಟ್ ಆ ಖುಷಿ ಎಷ್ಟು ದಿನ ಇರುತ್ತೆ? ಸ್ವಲ್ಪ ದಿನ ಅಷ್ಟೇ ಅಲ್ವಾ. ಕೆಲವೇ ದಿನಗಳಲ್ಲಿ ಆ ಹೊಸ ವಸ್ತು ಕೂಡ ಹಳೇದಾಗುತ್ತೆ, ಸಾಮಾನ್ಯ ವಸ್ತು ಆಗಿಬಿಡುತ್ತೆ, ಮತ್ತೆ ಇನ್ನೊಂದು ಹೊಸ ವಸ್ತು ಬೇಕನ್ಸುತ್ತೆ. ಸೊ ಈ ಸೈಕಲ್ ಹೀಗೆ ಕಂಟಿನ್ಯೂ ಆಗ್ತಾ ಸಾಕ್ತಾ ಇರುತ್ತೆ. ಹಾಗಾಗಿ ಇದೆಲ್ಲವನ್ನು ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ಮಿನಿಮಲಿಸಂ ಅನ್ನೋ ಕಾನ್ಸೆಪ್ಟ್ನ ಸಾಕಷ್ಟು ಜನರು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಅಳವಡಿಸ್ಕೊಳ್ತಾನೂ ಇದ್ದಾರೆ. ಅದರಲ್ಲೂ ನಮ್ಮ ಯುವಜನತೆ ಬೈ ಲೆಸ್ ಚೂಸ್ ಬೆಟರ್ ಅನ್ನೋ ಒಂದು ಆಲೋಚನೆಯ ಕಡೆಗೆ ಇತ್ತೀಚೆಗೆ ಟರ್ನ್ ಆಗ್ತಾ ಇರೋದು ಸಹ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಮಿನಿಮಲಿಸಂ ಟ್ರೆಂಡ್ ಬೇರೆ ಬೇರೆ ಹೆಸರುಗಳಲ್ಲಿ ಚಾಲ್ತಿಯಲ್ಲಿದೆ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಗೊತ್ತಾ ಇದೆ, ಡಿಜಿಟಲ್ ಡಿಟಾಕ್ಸ್. ಅದರ ಬಗ್ಗೆ ನಾನು ಹೆಚ್ಚೇನು ಹೇಳೋದೇ ಬೇಕಿಲ್ಲ, ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದ್ದಾರೆ. ಹಾಗೆ ನೋ ಬೈ ಮಂತ್ ಅಂದರೆ ತಿಂಗಳಲ್ಲಿ 30 ದಿನಗಳು ಅಥವಾ 31 ದಿನಗಳು ಇದ್ದಾಗ ಅಷ್ಟೂ ದಿನಗಳು ಯಾವುದೇ ಒಂದು ಪ್ರಾಡಕ್ಟ್ನ, ಯಾವುದೇ ಒಂದು ವಸ್ತುವನ್ನು ಖರೀದಿಸದೇ ಇರೋದು. ಹಾಗೆ ಡಿಕ್ಲಟರ್ ಚಾಲೆಂಜ್ ಅಂದರೆ ಮನೆಯ ವಸ್ತುಗಳನ್ನ ಆದಷ್ಟು ಸಾರ್ಟ್ ಔಟ್ ಮಾಡೋದು, ಇದು ಸಹ ಒಂದು 30 ದಿನದ ಚಾಲೆಂಜ್. ಉದಾಹರಣೆಗೆ ನಮ್ಮ ಮನೆಯ ಫ್ರಿಡ್ಜ್ನಲ್ಲಿರುವಂತಹ ವಸ್ತುಗಳನ್ನ, ಪದಾರ್ಥಗಳನ್ನ ಸಾರ್ಟ್ ಮಾಡಿ, ಅಲ್ಲಿ ಆ ಒಂದು ಕ್ಯಾಬಿನೆಟ್ಗಳನ್ನೆಲ್ಲ ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ, ನಮಗೆ ಬೇಕಿರುವಂಥ ವಸ್ತುಗಳನ್ನ ಇಟ್ಕೊಂಡು

ಪದಾರ್ಥಗಳನ್ನ ಇಟ್ಕೊಂಡು ಬೇಡದೇ ಇರುವಂಥದ್ದನ್ನ ತೆಗೆದು ಬಿಡೋದು. ಹಾಗೆ ನಮ್ಮ ಅಡುಗೆ ಮನೆಯಲ್ಲೂ ಸಹ ಅದೇ ರೀತಿ ಶೆಲ್ಫ್ಗಳನ್ನಾಗಲಿ, ಅಲ್ಲಿರುವಂಥ ಕ್ಯಾಬಿನೆಟ್ಗಳನ್ನ ಸ್ವಚ್ಛ ಮಾಡೋದು, ಅಲ್ಲಿ ನಮಗೆ ಬೇಕಿರುವಂಥ ವಸ್ತುಗಳನ್ನ ಅಷ್ಟೇ ಇಟ್ಕೊಂಡು ಬೇಡದೇ ಇರೋದನ್ನ ತೆಗೆದು ಬಿಡೋದು. ಈ ರೀತಿ ದಿನಕ್ಕೆ ಒಂದೊಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಮನೆಯಲ್ಲಿ ಆ ಜಾಗಕ್ಕೆ ಅಟ್ಲೀಸ್ಟ್ ಒಂದು 10 ನಿಮಿಷ ಸಮಯ ಕೊಟ್ಟು ಆ ಒಂದು ಜಾಗವನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡ್ಕೊಳ್ತಾ ಸಾಗೋದು ಡೀಕ್ಲಟರ್ ಚಾಲೆಂಜ್. ಹಾಗೆ ಮತ್ತೊಂದಿದೆ, ಕ್ಯಾಪ್ಸ್ಯೂಲ್ ವಾರ್ಡ್ರೋಬ್ ಅಂತ. ಏನಿದು ಹೆಸರಿಗಿದೆ ಅಂತ ನೀವು ಅಂದ್ಕೋಬಹುದು. ಈ ಕ್ಯಾಪ್ಸ್ಯೂಲ್ ವಾರ್ಡ್ರೋಬ್ ಅಂದರೆ ಕೇವಲ 10-30 ವರ್ಸಟೈಲ್ ಬಟ್ಟೆಗಳು, ಅಂದರೆ ಎಲ್ಲ ಹವಾಮಾನಕ್ಕೆ ಹೊಂದಿಕೆ ಆಗುವಂಥ ಬಟ್ಟೆಗಳು, ಎಲ್ಲ ಸಂದರ್ಭಕ್ಕೆ ಸೂಟ್ ಆಗುವಂಥ ಬಟ್ಟೆಗಳು, ನಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಮ್ಯಾಚ್ ಆಗುವಂಥ ಡ್ರೆಸ್ಗಳನ್ನ ನಾವು ಒಂದಷ್ಟು ಹೈ ಕ್ವಾಲಿಟಿ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಅದರ ಜೊತೆಗೆ ಬೇಕಾಗಿರುವಂಥ ಆಕ್ಸೆಸರೀಸ್ಗಳನ್ನ ಕೂಡ ಸೆಟ್ ಮಾಡಿ ಅದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತಾ ಒಂದು ವಿವಿಧ ಬಗೆಯ ಔಟ್ಫಿಟ್ಗಳನ್ನ ನಾವಾಗಿ ನಾವೇ ಸೃಷ್ಟಿ ಮಾಡೋದು, ಕ್ರಿಯೇಟ್ ಮಾಡೋದು ಕ್ಯಾಪ್ಸ್ಯೂಲ್ ವಾರ್ಡ್ರೋಬ್ ಅಂತ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕನ್ಫ್ಯೂಷನ್ ಆಗೋದಿಲ್ಲ, ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಯಾವ ಡ್ರೆಸ್ ಹಾಕೋಬೇಕು ಅಂತ ವಾರ್ಡ್ರೋಬ್ನ ತೆಗಿತಾ ಇದ್ದಾಗೆ ಒಂದು ರೀತಿ ಗೊಂದಲ ಕಾಡುತ್ತೆ, ಅದರಲ್ಲೂ ಹೆಣ್ಮಕ್ಳಿಗೆ ಹೆಚ್ಚಾಗಿ ಇದು ಕಾಡುತ್ತೆ. ಸೊ ಆಗ ಏನನ್ಸುತ್ತೆ ಅಂದರೆ ಈ ಕ್ಯಾಪ್ಸುಲ್ ವಾರ್ಡ್ರೋಬ್ನ ಫಾಲೋ ಮಾಡಿದಾಗ ಯಾವ ಬಟ್ಟೆ ಬಗ್ಗೆ ನಮಗೆ ಕನ್ಫ್ಯೂಷನ್ ಇರಲ್ಲ, ಆ ಇದೇ ಸರಿ, ಓಕೆ ಇದನ್ನು ಇವತ್ತು ಹಾಕೋಬಹುದು ಅಂತ ಅನಿಸುತ್ತೆ. ಸೊ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ಹಾಗೆ ಒಂದೊಂದ್ಸಲ ಈ ಥರ ಡ್ರೆಸ್ ಡಿಸೈಡ್ ಮಾಡಬೇಕಾದ್ರೇ ಒಂದು ರೀತಿ ಡಿಸಿಷನ್ನ ತೊಗೊಳ್ಬೇಕಾದ್ರೇ ಒಂದು ಫೆಟೀಗ್ ಅಂತ ಅನಿಸ್ಬಿಡುತ್ತೆ ನಮಗೆ, ಆ ಒಂದು ಆಯಾಸವನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆ ಕಡಿಮೆ ಬಟ್ಟೆಗಳನ್ನ ಇಟ್ಕೊಂಡು ಈ ಕ್ಯಾಪ್ಸುಲ್ ವಾರ್ಡ್ರೋಬ್ನ ಮೂಲಕ ಕಡಿಮೆ ಬಟ್ಟೆಗಳನ್ನ ಇಟ್ಕೊಂಡು ನಾವು ಒಂದಷ್ಟು ಸ್ಟೈಲಿಂಗ್ನಲ್ಲೇ ಮ್ಯಾಕ್ಸಿಮೈಸ್ ಮಾಡ್ಕೋಬಹುದು ಆಪ್ಷನ್ಗಳನ್ನ. ಸೊ ಈ ಕ್ಯಾಪ್ಸುಲ್ ವಾರ್ಡ್ರೋಬ್ ಈ ರೀತಿ ಒಂದಷ್ಟು ನಮಗೆ ಅನುಕೂಲಗಳನ್ನ ತಂದುಕೊಡುತ್ತೆ. ಹಾಗೆ ಇದೆಲ್ಲಾನು ಕೂಡ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗಿ ಸಾಕಷ್ಟು ಜನರು ಈಗಾಗಲೇ ಫಾಲೋ ಮಾಡ್ತಾ ಇರುವಂಥ ಟ್ರೆಂಡ್ಗಳೇ. ಹಾಗೆ ಮತ್ತೊಂದು ಥರದ ಮಿನಿಮಲಿಸಮ್ ಇದೆ, ಅದ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆದರೂ ಸಹ ಮತ್ತಷ್ಟು ಅದ್ರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಈಗ ಶಿವಲಿಂಗ ಸಿನಿಮಾದ ಗೀತೆಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಸೇಫ್ ಡ್ರೈವ್ ಗಾನ ಭಜನ. ಹಾಗೆ ನಾವು ಮಾತಾಡ್ತಾ ಇರುವಂಥ ವಿಷಯ ಮಿನಿಮಲಿಸಮ್ ಲೈಫ್ ಸ್ಟೈಲ್.

ಮಿನಿಮಲಿಸಂ ಲೈಫ್ ಸ್ಟೈಲ್ಗೆ ನೀವು ಹೂ ಅಂತೀರಾ ಊಹು ಅಂತೀರಾ ಅಂತ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ನೀವು ಹೇಗೆ ವಸ್ತುಗಳ ಆಯ್ಕೆಯನ್ನು ಮಾಡ್ತೀರಾ, ಒಂದು ಹೊಸ ವಸ್ತುವನ್ನು ಪರ್ಚೇಸ್ ಮಾಡುವಾಗ ಯಾವೆಲ್ಲ ಅಂಶಗಳನ್ನ ಪರಿಗಣಿಸ್ತೀರಾ ಅಂತ, ಹಾಗೆ ಹಳೆಯ ವಸ್ತುಗಳು ಬಳಸದೇ ಇರುವಂಥ ವಸ್ತುಗಳನ್ನ ಏನು ಮಾಡ್ತೀರಾ, ಹಾಗೆ ಸಿಂಪಲ್ ಲಿವಿಂಗ್ಗೆ ನಿಮ್ಮ ಲೈಫ್ನ ಸೂತ್ರ ಏನು ಅಂತ ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಇನ್ನು ಮತ್ತೊಂದು ಥರದ ಮಿನಿಮಲಿಸಂ ಇದೆ ಅಂತ ಹೇಳಿದೆ, ಅದೇ ಡಿಜಿಟಲ್ ಮಿನಿಮಲಿಸಂ. ಗೊತ್ತಾಗಿರುತ್ತಲ್ವ ನಿಮಗೆ, ಡಿಜಿಟಲ್ ಡಿಟಾಕ್ಸ್ನ ಬಗ್ಗೆ ಮಾತಾಡ್ತೀನಿ ಅಂತ. ಈ ವಿಷಯದ ಬಗ್ಗೆ ನಮ್ಮ ಸ್ನೇಹಿತರು ಈಗಾಗಲೇ ಮಾತಾಡಿದ್ದಾರೆ, ಅಂದರೆ ಮೊಬೈಲ್ ಆಗಬಹುದು, ಲ್ಯಾಪ್ಟಾಪ್ ಆಗಬಹುದು, ಈ ರೀತಿಯ ಡಿವೈಸ್ಗಳ ಬಳಕೆಯನ್ನು ಕಡಿಮೆ ಮಾಡೋದು, ಸ್ಕ್ರೀನ್ ಟೈಮ್ನ ಆದಷ್ಟು ಕನಿಷ್ಠ ಸಮಯವಾಗಿಸೋದು ಡಿಜಿಟಲ್ ಡಿಟಾಕ್ಸ್. ಜೊತೆಗೆ ಇನ್ನು ಹೇಗೆಲ್ಲ ಮಿನಿಮೈಸ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರೋದಾದರೆ, ನಮ್ಮ ಮೊಬೈಲ್ಗೆ ಅನಗತ್ಯವಾಗಿ ಬರುವಂಥ ನೋಟಿಫಿಕೇಶನ್ಗಳನ್ನ ಆಫ್ ಮಾಡೋದು ಸೆಟ್ಟಿಂಗ್ಸ್ನಲ್ಲಿ, ಹಾಗೆ ಹೆಚ್ಚಾಗಿ ಬಳಸದೇ ಇರುವಂಥ ಆ್ಯಪ್ಗಳನ್ನ ಡಿಲೀಟ್ ಮಾಡೋದು, ಹಾಗೆ ಮನೆಯವರ ಜೊತೆ ಇರುವಾಗ ಊಟ ಮಾಡುವಾಗ ಸ್ಕ್ರೀನಿಂದ ಬ್ರೇಕ್ ತಗೊಳ್ಳೋದು, ಹಾಗೆ ನಮ್ಮ ಮೊಬೈಲ್ನ ಗ್ಯಾಲರಿಯಲ್ಲಿರುವಂತಹ ತುಂಬೋಗಿರುತ್ತಲ್ಲ ಫೋಟೋಗಳು ವಿಡಿಯೋಗಳು, ಇದೆಲ್ಲವನ್ನು ನೋಡಿ ನಮಗೆ ಬೇಡದೇ ಇರೋದನ್ನು ಡಿಲೀಟ್ ಮಾಡೋದು, ಇದೆಲ್ಲನೂ ಮಾಡಬಹುದು. ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಫೋನ್ನ ಮೆಮರಿ ಸಹ ಕ್ಲೀನಪ್ ಆಗುತ್ತೆ, ಹಾಗೆ ಒಂದಷ್ಟು ಎಕ್ಸ್ಟ್ರಾ ಮೆಮರಿ ಸ್ಪೇಸ್ ನಮಗೆ ಬೇಕಿರುವಂತಹ ಆ್ಯಪ್ಗಳಿಗೆ ಬೇಕಿರುವಂಥ ಡೇಟಾಗೆ ಕೂಡ ಸಿಗುತ್ತೆ ಅಲ್ವಾ. ಇತ್ತೀಚೆಗಂತೂ ಸಾಕಷ್ಟು ಜನರು ಡಿಜಿಟಲ್ ಡಿಟಾಕ್ಸ್ನ ವಾರಕ್ಕೊಂದ್ಸಲನಾದರೂ ಮಾಡ್ತಾ ಇದ್ದಾರೆ. ಹಾಗೆ ನೋ ಫೋನ್ ಡಿನ್ನರ್ ಕೂಡ ಕೆಲವರು ಫಾಲೋ ಮಾಡ್ತಾ ಇದ್ದಾರೆ. ಊಟ ಮಾಡುವಾಗ ಫೋನನ್ನು ಬಳಸಬಾರ್ದು ಅಂತ ಕೆಲವರು ಮನೆಗಳಲ್ಲಿ ಕಟ್ಟುನಿಟ್ಟಾಗಿ ಒಂದು ರೂಲನ್ನು ಕೂಡ ಮಾಡಿದ್ದಾರೆ. ಮತ್ತಷ್ಟು ಈ ವಿಷಯದ ಕುರಿತಾಗಿ ಮಾತಾಡೋಣ. ಸಮಯ ಅಂತೂ 6:29:23 ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 6:40 ಸರಿಗೆ ಪ್ರದೇಶ ಸಮಾಚಾರ ಇರುತ್ತೆ. ಅದಾದ ನಂತರ ಗಾನ ಭಜನ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗೆ ನೀವು ಕೂಡ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ, ಕಳಿಸ್ತಾ ಇರಿ, ಸಂದೇಶಗಳು ಬರ್ತಾ ಇರಲಿ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ ಸ್ನೇಹಿತರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ. ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು. ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಹಾಗೂ ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ಸಭೆಯ ಬಳಿಕ ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಬೆಳೆದು ನಿಂತಿರುವ ಕಬ್ಬಿಗೆ ಹಾಗೂ ಕೆರೆಕಟ್ಟೆಗಳಿಗೆ ನೀರು ಬಿಡಬೇಕು ಎಂಬ ರೈತರ ಬೇಡಿಕೆ ನ್ಯಾಯಯುತವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ. ರೈತರ ಹಿತ ಕಾಯುವುದು ಮೊದಲ ಆದ್ಯತೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರ್ಷ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದೇ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸುವುದು ಕೂಡ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯ ರೈತರು ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರದ ಜೊತೆ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಆಕಾಶವಾಣಿಯೊಂದಿಗೆ ಈ ಕುರಿತಂತೆ ಮಾಹಿತಿ ಹಂಚಿಕೊಂಡಿರುವಂತಹ ಪುರುಷೋತ್ತಮ ಬಿಳಿಮಲೆ ಅವರು, ಧರ್ಮ, ಸಮಾನತೆ ಮತ್ತು ಬೌದ್ಧ ಧರ್ಮದ ಪ್ರಭಾವ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕುವೆಂಪು ಅವರು ಬರೆದಿದ್ದ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಕೈಬಿಡಲಾಗಿತ್ತು. ಪ್ರಸ್ತುತ ಹಾಡಿನಲ್ಲಿ ಜೈನರ ಪೂಜ್ಯ ಉದ್ಯಾನ ಎಂಬ ಸಾಲಿದೆ. ಇನ್ನು ಮುಂದೆ ಈ ಸಾಲನ್ನು ಜೈನರ ಬೌದ್ಧರ ಪೂಜ್ಯ ಉದ್ಯಾನ ಅಥವಾ ಜೈನರುದ್ಯಾನ ಜೊತೆಗೆ ಬೌದ್ಧರುದ್ಯಾನ ಎಂದು ಬದಲಾಯಿಸಲು ಪ್ರಸ್ತಾಪ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಾತ್ಮಕವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವುದು, ಮನವಿ ಸಲ್ಲಿಸುವುದು ಇಲ್ಲವೇ ಶಾಂತಿಯುತ ಪ್ರತಿಭಟನೆ ನಡೆಸುವುದಕ್ಕೆ ಸರ್ಕಾರದ ಅಭ್ಯಂತರ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ಒತ್ತಡದಿಂದ ಕಾನೂನು ಬಾಹಿರವಾಗಿ ಪ್ರತಿಭಟಿಸುವುದು ಸಾಬೀತಾದಲ್ಲಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿದೇಶ ಪ್ರವಾಸದಿಂದ ಆಗಮಿಸಿದ ಬಳಿಕ ಅಗತ್ಯ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಜಿಬಿಎ ಪಾಲಿಕೆಗಳ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಸಭೆ ನಡೆಸಿದ ಅವರು, ಸುಮಾರು 23 ಲಕ್ಷ ಆಸ್ತಿಗಳಿಗೆ ಸರ್ಕಾರದಿಂದಲೇ ಮನೆ ಮನೆಗೆ ಈ ಖಾತೆಗಳನ್ನು ವಿತರಿಸಲು ಅಗತ್ಯವಿರುವ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಮಾಡುವ ಪ್ರಕ್ರಿಯೆಗೆ ವೇಗ ನೀಡಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಖಾಲಿ ಜಾಗಗಳಲ್ಲಿ ಬೆಳೆದಿರುವ ಕಳೆ, ಗಿಡಗಂಟಿಗಳು ಹಾಗೂ ತ್ಯಾಜ್ಯವನ್ನು ಸ್ವತ್ತಿನ ಮಾಲೀಕರೇ ತೆರವುಗೊಳಿಸಲು ಆಗಸ್ಟ್ 15ರವರೆಗೆ ಕಾಲಾವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಪಾದಚಾರಿ ಮಾರ್ಗಗಳನ್ನು ತೆರವುಗೊಳಿಸಿದ ರಸ್ತೆಗಳಲ್ಲಿ ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಫಿಫಾ ವಿಶ್ವಕಪ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ನಗರದಲ್ಲಿ ಮಧ್ಯರಾತ್ರಿ 3:30 ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಭಾರತ ರಾಷ್ಟೀಯ ರೆಸ್ಟೋರೆಂಟ್ ಸಂಸ್ಥೆ ಮನವಿ ಹಿನ್ನೆಲೆಯಲ್ಲಿ ವಿಶ್ವಕಪ್ ಪಂದ್ಯಗಳು ನಡೆಯಲಿರುವ ಇಂದು ಮತ್ತು ನಾಳೆ ಹಾಗೂ ಇದೇ 19ರಂದು ಈ ಆದೇಶ ಅನ್ವಯವಾಗಲಿದೆ. ಕರ್ನಾಟಕ ಪೊಲೀಸ್ ಕಾಯ್ದೆ ಅನ್ವಯ ತಡರಾತ್ರಿ ಪಂದ್ಯ ಪ್ರದರ್ಶನಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ.
ಹೋಟೆಲ್ ಹಾಗೂ ಉಪಹಾರ ಮಂದಿರಗಳ ಹಿತದೃಷ್ಟಿಯಿಂದ ಹಾಗೂ ಉದ್ಯಮ ಸುಗಮವಾಗಿ ಕಾರ್ಯನಿರ್ವಹಿಸುವ ಉದ್ದೇಶದಿಂದ ಸಂಘ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ಶುಲ್ಕ ವಿಧಿಸುವ ಪ್ರಸ್ತಾವನೆಯು ಉದ್ಯಮದ ಮೇಲೆ ಅತಿಯಾದ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತದೆ ಎಂದು ಸರ್ಕಾರದ ಗಮನ ಸೆಳೆದಿದೆ. ಜಿಎಸ್ಟಿ ನೋಂದಣಿ ಹೊಂದಿರುವ ಹೋಟೆಲ್ಗಳಿಗೆ ವಾರ್ಷಿಕ

ವಾಗಿ ವ್ಯಾಪಾರ ಪರವಾನಗಿ ನವೀಕರಿಸುವ ಕಡ್ಡಾಯವನ್ನು ರದ್ದುಪಡಿಸಿ ಶಾಶ್ವತ ವ್ಯಾಪಾರ ಪರವಾನಗಿ ನೀಡಲು ವಿನಂತಿ ಮಾಡಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರುವಂತಹ ರಾತ್ರಿ 1 ಗಂಟೆಯ ತನಕ ಹೋಟೆಲ್ ಉದ್ಯಮವನ್ನು ನಡೆಸುವ ಅವಕಾಶವನ್ನು ರಾಜ್ಯದ ಇತರೆ ನಗರಗಳಿಗೂ ವಿಸ್ತರಿಸಬೇಕು. ಸರ್ಕಾರದ ಆದೇಶ ಜಾರಿಗೆ ತರಲು ಜಿಲ್ಲಾಡಳಿತಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಬೇಕು ಎಂದು ನಿಯೋಗ ಮನವಿ ಮಾಡಿದೆ. ಆಷಾಢ ಶುಕ್ರವಾರದಂದು ಹಾಗೂ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ದೇವಿಯ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತರೆಡ್ಡಿ ಜಿ ತಿಳಿಸಿದ್ದಾರೆ. ಇದೇ 17, 24, 31 ಹಾಗೂ ಆಗಸ್ಟ್ 7ರವರೆಗೆ 4 ಆಷಾಢ ಶುಕ್ರವಾರ ಹಾಗೂ ಆಗಸ್ಟ್ 4ರಂದು ಅಮ್ಮನವರ ವರ್ಧಂತಿ ಜರುಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಟ್ಟದ ಪಾದದಿಂದ ಕಾಲ್ನಡಿಯಲ್ಲಿ ಬರುವವರಿಗೆ ಬೆಳಿಗ್ಗೆ 5 ಗಂಟೆಯ ಬಳಿಕ ಪ್ರವೇಶ ಕಲ್ಪಿಸಲಾಗಿದೆ. ಶಿಷ್ಟಾಚಾರದಡಿ ಬರುವ ಗಣ್ಯರಿಗೆ ವಿಐಪಿಗಳಿಗೆ ಬೆಳಿಗ್ಗೆ 5:30-10 ಗಂಟೆಯವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. 10 ಗಂಟೆಯ ನಂತರ ಎಲ್ಲಾ ಗಣ್ಯರ ವಾಹನಗಳ ಪ್ರವೇಶವನ್ನು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಆಷಾಢ ಮಾಸದ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನಗಳಂದು ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಲಬುರಗಿ ಜೈಲಿನಿಂದ ಇಂದು ಮುಂಜಾನೆ 3 ಅಪರಾಧಿಗಳು ಪರಾರಿಯಾಗಿದ್ದಾರೆ. ಅಪರಾಧಿಗಳ ಪತ್ತೆಗೆ ಡಿಸಿಪಿ ನೇತೃತ್ವದಲ್ಲಿ 3 ಎಸಿಪಿಗಳ ನೇತೃತ್ವದ ತಂಡಗಳನ್ನು ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಎಸ್ಟಿ ತಿಳಿಸಿದ್ದಾರೆ. ಹಿರಿಯ ಅಧಿಕಾರಿಗಳೊಂದಿಗೆ ಇಂದು ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು 3 ಅಪರಾಧಿಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ 1-2 ಕಡೆಗಳಲ್ಲಿ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ 3-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಿರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮುನ್ಸೂಚನೆಯಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ಚುರುಕಾಗಲಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಮಾರುತಗಳು ಸಕ್ರಿಯವಾಗಿದ್ದು ಮುಂದಿನ ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಮುಂದುವರೆದಿದೆ. ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ನಿಖರವಾಗಿ ಮತ್ತು ಪಾರದರ್ಶಕವಾಗಿ ನಡೆಸಬೇಕೆಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 42.8ರಷ್ಟು ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಎಸ್ಐಆರ್ನಲ್ಲಿ ಎಲ್ಲಾ ಮತದಾರರು ತಪ್ಪದೇ ಭಾಗಿಯಾಗುವಂತೆ ಮೈಸೂರಿನ ಹೆಚ್ಡಿಕೋಟೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ ವಾರದ ಸಂತೆ ಮಾರುಕಟ್ಟೆ ಮತ್ತು ಗ್ರಾಮೀಣ ಭಾಗದ ಮಾರುಕಟ್ಟೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಅರ್ಹ ರೈತರೆಲ್ಲರೂ ಫಸಲ್ ಬೀಮಾ ಯೋಜನೆಯ ವ್ಯಾಪ್ತಿಗೆ ಒಳಪಡುವಂತೆ ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ರೈತರನ್ನು ಮನವೊಲಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಜಾನನ ಬಾಲೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ, ರಾಜ್ಯದ ವಾಸ್ತವ ಸ್ಥಿತಿ ಮಂಡಿಸಲು ಸರ್ಕಾರ ನಿರ್ಧಾರ. ನಾಡಗೀತೆಯಲ್ಲಿ ಬದಲಾವಣೆಗೆ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿ ಸರ್ಕಾರಕ್ಕೆ ಶಿಫಾರಸು, ಬೌದ್ಧ ಧರ್ಮದ ಹೆಸರು ಸೇರ್ಪಡೆಗೆ ಸಲಹೆ. ಬಿಡದಿ ಟೌನ್ಶಿಪ್ ವಿವಾದ, ಶಾಂತಿಯುತ ಪ್ರತಿಭಟನೆಗೆ ಸರ್ಕಾರದ ಅಭ್ಯಂತರವಿಲ್ಲ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತು ತೆರವುಗೊಳಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಫಿಫಾ ವಿಶ್ವಕಪ್ ಹಿನ್ನೆಲೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ 3:30ರವರೆಗೆ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಆಹಾರ ಸೇವೆಗೆ ಅವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.

ಸ್ಟುಡಿಯೋ ಸಮಯ ಸರಿಗೆ 6:58. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಗಾನ ಭಜನಾ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇವತ್ತು ನಾವು ಗಾನ ಭಜನದಲ್ಲಿ ಮಾತಾಡ್ತಾ ಇರೋದು ಮಿನಿಮಲಿಸಂ ಬಗ್ಗೆ, ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಮಿನಿಮಲಿಸಂ ಅನ್ನೋದು ಡಿಜಿಟಲ್ ಪ್ರಪಂಚಕ್ಕೂ ಕೂಡ ಕಾಲಿಟ್ಟಿದೆ, ಅಂದರೆ ಡಿಜಿಟಲ್ ಡಿಟಾಕ್ಸ್ನ ಕೂಡ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಕೆಲವು ಮನೆಗಳಲ್ಲಿ ನೋ ಫೋನ್ ಡಿನ್ನರ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಆಗಲೇ ಹೇಳ್ತಾ ಇದ್ದೆ. ಅಂದರೆ ನೀವು ನೋಡಿರಬಹುದು, ಸಾಕಷ್ಟು ಜನರು ಊಟ ಮಾಡೋವಾಗ ಫೋನನ್ನು ನೋಡುವಂಥ ಅಭ್ಯಾಸ ಇರುತ್ತೆ. ಸ್ಕ್ರೋಲ್ ಮಾಡ್ತಾ ಊಟ ಮಾಡ್ತಾ ಇರ್ತಾರೆ, ಅವರು ಊಟದ ಮೇಲೆ ಅವರಿಗೆ ಗಮನವೇ ಇರೋದಿಲ್ಲ, ಏನು ಊಟ ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನೇ ನೋಡೋದಿಲ್ಲ, ಸುಮ್ಮನೆ ಫೋನ್ನ ಸ್ಕ್ರೋಲ್ ಮಾಡ್ತಾ ಹಾಗೆ ಊಟ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ತಪ್ಪು, ಇದು ಮಾಡಬಾರ್ದು ಅಂತ ಕೆಲವು ಮನೆಗಳಲ್ಲಿ ಕಟ್ಟುನಿಟ್ಟಾಗಿ ಒಂದು ರೂಲ್ ಮಾಡಿಬಿಟ್ಟಿದ್ದಾರೆ, ನೋ ಫೋನ್ ಡಿನ್ನರ್ ಅಂತ. ಫೋನ್ನ ದೂರ ಇಟ್ಟು ಊಟಕ್ಕೆ ಬರಬೇಕು ಅಂತ ಅವರು ಈ ರೂಲನ್ನು ಮಾಡಿದ್ದಾರೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ, ನೋ ಫೋನ್ ಡಿನ್ನರ್ ಮಾಡೋ ಉದ್ದೇಶನೇ ಊಟದ ಸವಿಯನ್ನು ಆಸ್ವಾದಿಸೋದಕ್ಕೆ. ಊಟದ ಒಂದೊಂದು ಬೈಟ್ನೂ ಎಂಜಾಯ್ ಮಾಡ್ತಾ ತಿಂದರೆ ಅಲ್ವಾ ಅದು ಖುಷಿ ಅನ್ಸೋದು, ರುಚಿ ಅನ್ಸೋದು. ಅದನ್ನು ಬಿಟ್ಟು ಫೋನ್ ನೋಡ್ತಾ ನಾವು ಊಟ ಮಾಡಿದ್ರೆ ಆಗ ಅದನ್ನು ಮೈಂಡ್ಫುಲ್ ಈಟಿಂಗ್ ಅಂತ ಅನ್ನೋದಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ. ಹಾಗಾಗಿ ನೋ ಫೋನ್ ಡಿನ್ನರ್ನ ಈಗ ಒಂದಷ್ಟು ಮನೆಗಳಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ವಿಷಯಗಳಿಗೂ ಸಹ ಈ ಮಿನಿಮಲಿಸಂ ನಮ್ಮ ಜೀವನಕ್ಕೆ ಬೇಕಾದಂತಹ ಮುಖ್ಯವಾದಂಥ ವಿಷಯಗಳಿಗೂ ಸಹ ಅಪ್ಲೈ ಆಗುತ್ತೆ. ಆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡ್ತಾ ಸಾಗೋಣ ಮುಂದೆ. ಈಗ ಒಂದು ಗೀತೆ ಮುಡಿ ಬರ್ತಾ ಇದೆ, ದೊಡ್ಡ ಮನೆ ಹುಡುಗ ಚಿತ್ರದಿಂದ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:55 ಆಗಿದೆ. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಜಾನಪದ ಗಾಯನ, ರಂಗಗೀತೆಗಳು,

0: ತತ್ವಗೀತೆಗಳ ಸಾರವನ್ನು ನೇರವಾಗಿ ಮನಸ್ಸಿಗೆ ತಲುಪಿಸಿಬಿಟ್ಟವರು ಜಾನಪದ ರತ್ನ ಬಾಳಪ್ಪ ಹುಕ್ಕೇರಿ. ಬಾಳಪ್ಪ ಹುಕ್ಕೇರಿ ಅಂದ್ರೆ ಅದೊಂದು ಆನಂದ ಲಹರಿ. ಅವರ ಹಾಡಿನಷ್ಟೇ ಮಾತು ಅದ್ಭುತ.
1: ಸಾಹಿತ್ಯದೊಳಗಾಯ್ತು, ಸಂಗೀತದೊಳಗಾಯ್ತು, ನಾವು ಕುಡ್ಕೊಂಡು ಹೋಗ್ತಕ್ಕಂಥದ್ದು ಬಡದಾರೆ ಬಡ ಸತ್ತುವುದಲ್ಲ ಜೀವನದೊಳಗೆ. ಅದಕ್ಕೆ ನಮ್ಮ ಜನಪದ ಸಾಹಿತ್ಯ ಹೇಳ್ತಾರೆ, ಹಾಡನ್ನು ಹರುವ್ರಿ ಮಥನ ಮರೀರಿ ಅಂತ. ಹಾಡನ್ನು ಯಾವಾಗಲೂ ಹಾಡ್ಕೊಂತೋಗ್ರಿ, ಮಥನ ವೈರತ್ತು ಮರ್ಕೊಂತ ಹೋಗ್ರಿ ಅಂತಕೊಂಡ್ರಿ. ಕರಿಯತ್ತರುಗ್ರತ ಹಿರಿ ಕಾಲಬಲಗಳ ಮೇರವ ಸರ್ದಾರ ಅರಿತ ನಾಯಕರ ನಿರುತ್ತ ವೀರರ ಮೃತ್ಯು ಮಾಡಿದ ಪ್ರೇಮ ಸಮರ ಸಂಸ್ಕೃತಿ ಇತ್ಯಭವ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರನ್ನ ರಾಘವ ಹೊನ್ನ ಪಂಪರ ನೀನು ಲಕ್ಷ್ಮೀ ಸಣ್ಣ ಚರಷಣಾಕ್ಷರಿ ರನ್ನ ಪೊರದೆಯಮ್ಮ ನನ್ನ ಮನಿ ಕಾಯಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ. ನೋಡ್ರಿ ಜೀವನದೊಳಗ ಹಿಂಗಾಗ್ತದ್ರಿಪ್ಪ, ಮಗ್ಗಲ ಹೊಲ ಕಾರಣ ಹೊಲ ಉಳಿತದ, ಮಗ್ಗಲ ಹೊಲ ಕಾಯ್ದ್ರೆ ನಮ್ಮ ಹೊಲ ಉಳಿತ, ಇಲ್ಲಿ ಅವ್ರದ ನಮ್ಮಲ್ಲಿ ಬರ್ತಾವ ನಮ್ದು ನಾಲ್ಕು ಆ ಕಡೆ ಹೋಗ್ತಾವ. ಈಗ ಸಾಯಿ ಮಟ್ಟ ಜೀವನದೊಳಗೆ ಬಡಾಡ್ಕೊಂತ ಹೋಗುದಲ್ಲ, ಸಾಹಿತ್ಯ ಕುಡಿಸೋದು ಜೀವನ ಬಡಾಡ್ಕೊಂತ ಅದ್ರ ಫಲ ಇದೆ. ಇವತ್ತಿನ ದಿವಸ ಅದು ಎಷ್ಟು ಚಲೋ ಕನ್ನಡ ಇವತ್ತಿನ ದಿವಸ ಚೆನ್ನ ಮೊಸರು ಅವಲಕ್ಕಿ ನೆನೆಸಿ ತಯಾರು ಮಾಡಿ ಶಿರಸಿ ಬಾಳೆಹಣ್ಣು ಸುರಿಸಿ ಸಕ್ಕರೆಗೆ ಕಲಸಿ ತುಪ್ಪದಲ್ಲಿ ಬೆರೆಸಿದಂತ ಜನ್ಮ ಕನ್ನಡದಲ್ಲಿ ತುಂಬಿಬಿಟ್ಟು ಬ್ರಹ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವ ಬಲ್ಲಿದ ಬಸವೇಶ ಮಧ್ವ ರಾಮಾನುಜ ಅಕ್ಕ ಮಾದೇವರಮ್ಮ ಅನುಭವ ಮಂಟಪ ಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ರಸದ ಮೌಸಂಬಿ ರಸ ಸೂಸು ದ್ರಾಕ್ಷಿ ವಿಶಾಲ ಬಾಳಿಯ ಹೊಸ ಬನಶ್ರೀಯಮ್ಮ ರಸಿಕರಿಗೆ ಮಾವು ತಿರುಚಿದಮ್ಮ ಧಾರವಾಡ ಮಾವು ತಿರುಚಿದಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಸಣ್ಣ ಶಾವಿಗೆ ಎಣ್ಣೆ ಹೋಳಿಗೆ ಚಿನ್ನ ಸಕ್ಕರೆಯ ನುಣ್ಣಗುಡಿಸಿದಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಪುಣ್ಯವಂತ ನನ್ನ ಕನ್ನಡಮ್ಮ ಮುಚ್ಚನಂತ ಜೋಳ ಉತ್ತಮ ಗೋಧಿಯ ಭತ್ತ ಅಂಬೆ ಮೋರಿ ಹತ್ತ ಸೋಳಮ್ಮ ನಿತ್ಯ ತುಪ್ಪ ಸುರಿಸಿದಮ್ಮ ಧನ್ಯ ಕನ್ನಮ್ಮ ನನ್ನ ಕನ್ನಮ್ಮ ಮೂರು ಕೋಟಿ ಹರಿವ ಹಳ್ಳನಲ್ಲಿ ಮೂರು ಕೋಟಿ ಜನ ಮೂರು ಕೋಟಿ ಹರಿವ ಹಳ್ಳನಲ್ಲಿ ಎರಿಯಮ್ಮ ನಿನ ಸಿರಿ ಅಂಜನದಮ್ಮ ದರಿ ಮ್ಯಾಲ ಸರಿಗಾಣಿನಮ್ಮ ಧನ್ಯ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ನನ್ನ ಕನ್ನಡಮ್ಮ ಕರ್ನಾಟಕದಂತ ಶ್ರೇಷ್ಠವಂತ ನಾಡ ಜಗತ್ತಿನ ಇತಿಹಾಸಕ್ಕೆ ಸಿರಿ ಸಾಧ್ಯರಿ. ಅನೇಕ ಜಗತ್ತಿನ ಮುಗುರು ತುಂಬಿತವಂತ ಬಿಲ್ಡಿಂಗ್ ಇರ್ಬೋದು, ಇವತ್ತಿನ ಸಮುದ್ರ ಇರ್ಬೋದು, ಮ್ಯಾಲ ಕೋಟಿ ತಳಕ್ ಬರ್ಬೋದು, ಆದ್ರೆ ಸುಖ ದೇಶ ಫಲ ಪಡೋದು ದೇಶ ಜಗತ್ತಿನ ಇತಿಹಾಸ ಕರ್ನಾಟಕ ಮಂದಿ ತಿಳ್ಕೊಬೇಕು. ಇವತ್ತಿನ ದಿವಸ ನೀವು ಬ್ಯಾಡ ನೀವು ಬ್ಯಾಡ ನೀವು ಹೋಗಿರುವಂತ ದೇಶ ಅಲ್ಲ, ಅಂತ ಪ್ರಾಂತ ಅಲ್ಲ, ಎಲ್ಲಿಗೆ ಪ್ರಾಂತ ನಡೆದ್ರೆ ನೀವು ಹೋಗ್ರಿ ನೀವು ಹೋಗ್ರಿ ಎಲ್ಲಿ ಹೋಗ್ಬೇಕಾದ್ರೆ ಜನರು ಇವತ್ತಿನ ದೇಶ ಬಿಟ್ಟು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಜನ ಹಂಗಲ್ಲ, ನೀವು ಬರ್ರಿ ಇವನ ಆರಾಮ ಇವನ ಆರಾಮ ಎಂದಿನ ಸರಿಯ ನಮ್ಮ ಒಂದಿನ ಸಯ್ಯ ಅಣ್ಣ ಬಸವಣ್ಣವ್ರು ಹೇಳಿದಂಗೆ ಇವತ್ತಿನ ದಿವಸ ಎಲ್ಲರೂ ಕರ್ಕೊಂಡು ಊಟ ಮಾಡುವಂಥ ದೇಶ ಕರ್ನಾಟಕ ದೇಶ ಬದುಕುವಂಥ ದೇಶ ಕರ್ನಾಟಕ ದೇಶ ಇವತ್ತಿನ ತಿಳ್ಕೊಬೇಕು ನೀವು.
0: ಕೇಳಿದ್ರಲ್ಲ ಜನಪದ ರತ್ನ ಬಾಳಪ್ಪ ಹುಕ್ಕೇರಿ ಅವರ ಮಾತುಗಳು ಇವತ್ತಿನ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ರಾಜಸ್ಥಾನದ ಜೈಪುರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ವಿಧಾಯಿ ಗೌರವ ಯಾತ್ರೆ, ಮಾಜಿ ಮತ್ತು ಹಾಲಿ ಸದಸ್ಯರ ಸಮಾವೇಶದ ಸಮಾರೋಪ

0: ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ರಾಜಸ್ಥಾನ ವಿಧಾನಸಭೆ 75ನೇ ವರ್ಷಾಚರಣೆಯ ಅಂಗವಾಗಿ ಈ ವಿಶೇಷ ಸಮಾರೋಪ ಜರುಗುತ್ತಿದೆ. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ರಾಜ್ಯದಲ್ಲಿರುವ 5927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಪಂಚಾಯಿತಿ ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ವರ್ಧಂತಿ ದಿನದಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ತಿಳಿಸಿದ್ದಾರೆ. ಹಿರಿಯ ಬಿಜೆಪಿ ನಾಯಕ ರಾಮಚಂದ್ರಗೌಡ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ಸೂಚಿಸಿದ್ದಾರೆ. ಅಚಲ ಬದ್ಧತೆ ಮತ್ತು ಸಮರ್ಪಣಾ ಮನೋಭಾವದ ಸೇವೆಗೆ ಮಾದರಿಯಾಗಿದ್ದ ರಾಮಚಂದ್ರಗೌಡ ಅವರು ಕರ್ನಾಟಕದಲ್ಲಿ ತಳಮಟ್ಟದಲ್ಲಿ ಪಕ್ಷದ ಬಲವರ್ಧನೆಗೆ ಪ್ರಮುಖ ಆಧಾರ ಸ್ತಂಭವಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಕೇಂದ್ರ ಸರ್ಕಾರದ ಪಿಎಂ ರಾಹತ್ ಯೋಜನೆಯಡಿ ರಸ್ತೆ ಅಪಘಾತ ಸಂತ್ರಸ್ತರಿಗೆ 150,000 ರೂಪಾಯಿವರೆಗೆ ನಗದು ರಹಿತ ಚಿಕಿತ್ಸೆ ನೀಡಲು ಅವಕಾಶ ಇದ್ದು, ಜಿಲ್ಲೆಯ ಅರ್ಹ ಸಂತ್ರಸ್ತರಿಗೆ ಈ ಸೌಲಭ್ಯ ತಲುಪಿಸಲು ಆರೋಗ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೇಕಡ 99.42 ಗಣತಿ ನಮೂನೆ ಮತದಾರರಿಗೆ ವಿತರಣೆ ಮಾಡಲಾಗಿದೆ. ಶೇಕಡ 91.33 ಮತದಾರರ ಮ್ಯಾಪಿಂಗ್ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಸರಣಿಯ ಮೊದಲ ಪಂದ್ಯ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವಂತಹ ಇಂಗ್ಲೆಂಡ್ ತಂಡ ಇತ್ತೀಚಿನ ವರದಿಯ ಪ್ರಕಾರ 45.3 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 243 ರನ್ ಮಾಡಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30 ಸುದ್ದಿ ಮುಖ್ಯಾಂಶಗಳು 8:00.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ನೀವು ಟ್ಯೂನ್ ಮಾಡಿದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:04:21. ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಮಿನಿಮಲಿಸಂ, ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ನ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಈ ಮಿನಿಮಲಿಸಂ ಅನ್ನೋ ಕಾನ್ಸೆಪ್ಟ್ ಬರೀ ನಮ್ಮ ಮನೆಯ ವಸ್ತುಗಳಿಗೆ ಹಾಗೆ ಶಾಪಿಂಗ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮೊಬೈಲ್ಗೆ ಸಂಬಂಧಪಟ್ಟಿದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇದು ನಮ್ಮ ಲೈಫ್ನ ಬಹುಮುಖ್ಯವಾದ ಕೆಲವು ವಿಷಯಗಳಿಗೂ ಸಹ ಅಪ್ಲೈ ಆಗತ್ತೆ. ಅದೇನು ಅಂತ ತಿಳಿಸ್ತೀನಿ ಅಂತ ನಿಮಗೆ ಆಗಲೇ ಹೇಳಿದ್ದೆ. ಮಿನಿಮಲಿಸಂ ನಮ್ಮ ಜೀವನದ ಸಂಬಂಧಗಳಿಗೂ ಅಪ್ಲೈ ಆಗುತ್ತೆ. ನಮ್ಮ ಫೋನಲ್ಲಿ, ನಮ್ಮ ಫೋನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ 100,000 ನಂಬರ್ಗಳು ಇರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ 100,000 ಫ್ರೆಂಡ್ಸ್ ಇರಬಹುದು, ಫಾಲೋವರ್ಸ್ ಇರಬಹುದು. ಆದರೆ ನಮ್ಮ ಮನಸ್ಸು ಭಾರ ಆದಾಗ, ಕಾಲ್ ಮಾಡಬೇಕು ಅಂತ ಅನ್ನಿಸ್ದಾಗ ನೆನಪಾಗೋದು ಎಷ್ಟು ಜನ? ಬಹುಶಃ 2 or 3 ಮಾತ್ರ. ಅಂದರೆ ಬೆರಳೆಣಿಕೆಯ ಸಂಖ್ಯೆ ಅಂತ ಹೇಳಬಹುದು. ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಇದ್ದರೂ ಸಹ, ಫ್ರೆಂಡ್ಸ್ ಇದ್ದರೂ ಸಹ, ನಮ್ಮ ಪ್ರೀತಿಪಾತ್ರರು, ಮನಸ್ಸಿಗೆ ಹತ್ತಿರವಾದವರು ಮಾತ್ರ ಕಡಿಮೆ ಸಂಖ್ಯೆಯಲ್ಲೇ ಇರ್ತಾರೆ. ನಮ್ಮದು ಒಂದು ಚಿಕ್ಕ ಸರ್ಕಲ್.

ಅನಿಮಲ್ ಆಗಿರುತ್ತೆ. ಅವರೇ ನಮ್ಮ ನಿಜವಾದ ಬಂಧುಗಳಾಗಿರ್ತಾರೆ. ಹಾಗಾಗಿ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು, ಎಲ್ಲರ ಕಷ್ಟಕ್ಕೂ ನಾವು ಸ್ಪಂದಿಸಬೇಕು, ಎಲ್ಲರ ಸಮಸ್ಯೆಗಳಿಗೂ ನಾವು ಪರಿಹಾರವನ್ನು ಕೊಡಬೇಕು ಅಂತೆಲ್ಲ ಅತಿಯಾಗಿ ಯೋಚನೆ ಮಾಡೋದಕ್ಕೆ ಹೋಗದೇ ಇರೋದೇ ಒಳ್ಳೆಯದು. ಕೆಲವೊಂದ್ಸಲ ನಮಗೂ ಸಹ ಇಲ್ಲ ಅಂತ ಹೇಳೋ ಅಭ್ಯಾಸವನ್ನು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಅದು ಕೂಡ ಒಂದು ಒಳ್ಳೆಯ ಅಭ್ಯಾಸನೇ. ನಮ್ಮ ಮನಸ್ಸು ನೋ ಅಂತಿದ್ರೂ ನಾವು ಮಾತ್ರ ಎಸ್ ಅಂತ ಅನ್ಬಹುದಾ? ನೀವೇ ಹೇಳಿ. ಮನಸ್ಸಿನ ಮಾತೇ ಅಲ್ವಾ ನಮ್ಮ ಮಾತು, ಅದು ಸಹ ಅಂದರೆ ನಮ್ಮ ಮನಸ್ಸಿನ ಮಾತೇ ನಮ್ಮ ಮಾತು ಆಗಿರಬೇಕಲ್ವಾ? ಹಾಗೇ ಇನ್ನೂ ಕೆಲವರು ಇರ್ತಾರೆ ನಮ್ಮ ಸುತ್ತಮುತ್ತ ಇರುವಂಥವರು, ನೆಗೆಟಿವ್ ಮಾತುಗಳನ್ನ ಆಡ್ತಾ ನಮ್ಮ ನೆಮ್ಮದಿಯನ್ನು ಕಿತ್ಕೊಳ್ತಾ ಇರ್ತಾರೆ. ಅಂದರೆ ಅವರಿಂದ ಆಗ ನಾವು ದೂರ ಇರಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಹಾಗೆ ಇನ್ನೊಂದು ಕಡೆ ವರ್ಷಗಳಿಂದ ಜೊತೆಗಿರುವಂಥ ಒಬ್ಬ ನಿಜವಾದ ಸ್ನೇಹಿತ, ಆ ಸ್ನೇಹಿತನ ಜೊತೆಗಿರುವಂಥ ಒಂದು ಫ್ರೆಂಡ್ಶಿಪ್ ಬೆಲೆ ಕಟ್ಟಲಾಗದಂಥದ್ದು ಅಲ್ವಾ? ಅಂಥವರ ಜೊತೆಗೆ ಅಟ್ಲೀಸ್ಟ್ ತಿಂಗಳಿಗೊಮ್ಮೆಯಾದರೂ ಮನಸಾರೆ ಮಾತಾಡೋದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಎಷ್ಟೋ ಆನ್ಲೈನ್ ಚಾಟ್ಸ್ ಕೊಡೋಕ್ಕಾಗದೇ ಇರುವಂಥ ಒಂದು ಮೌಲ್ಯಯುತ ಸಂತೋಷವನ್ನು ಅದು ನಮಗೆ ಕೊಡುತ್ತೆ. ಸೊ ಮಿನಿಮಲಿಸಮ್ ಸಂಬಂಧಗಳಲ್ಲಿ ಸಹ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಯಾಕಂದರೆ ನಮಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ಹೃದಯಕ್ಕೆ ಹತ್ತಿರವಾದವರು ಎಷ್ಟು ಜನ ಅನ್ನೋದು ಮ್ಯಾಟರ್ ಆಗುತ್ತೆ. ಲೈಫ್ನಲ್ಲಿ ಹೃದಯಕ್ಕೆ ಹತ್ತಿರದ ಸಂಬಂಧಗಳೇ ಮುಖ್ಯ ಆಗೋದು. ಮತ್ತಷ್ಟು ಈ ವಿಷಯದ ಕುರಿತು ಮಾತಾಡೋಣ. ನೀವು ಸಹ ತಿಳಿಸ್ಬೋದು ಮಿನಿಮಲಿಸಮ್ ಅನ್ನೋ ಕಾನ್ಸೆಪ್ಟ್ನ ನಿಮ್ಮ ಜೀವನಕ್ಕೆ ನೀವು ಹೇಗೆ ಅಳವಡಿಸ್ಕೊಂಡಿದ್ದೀರಾ, ಯಾವ ವಿಷಯಕ್ಕೆ ನೀವು ಅಳವಡಿಸ್ಕೊಂಡಿದ್ದೀರಾ, ಅದು ಶಾಪಿಂಗ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಗಾಗಿರ್ಬೋದು, ನಿಮ್ಮ ಮೊಬೈಲ್ಗಾಗಿರ್ಬೋದು, ಡಿಜಿಟಲ್ ಡಿಟಾಕ್ಸ್ನ ನೀವು ಮಾಡ್ಕೊಳ್ತಾ ಇರಬಹುದು, ಹಾಗೆ ನೀವು ನಿಮ್ಮ ಒಂದು ಸರಳ ಜೀವನಕ್ಕೆ ಸಿಂಪಲ್ ಲಿವಿಂಗ್ಗೆ ನಿಮ್ಮದೇ ಆದ ಒಂದು ಫಾರ್ಮುಲಾವನ್ನು ಸೂತ್ರವನ್ನು ಫಾಲೋ ಮಾಡ್ತಾ ಇದ್ರೆ ಆ ಒಂದು ಸೂತ್ರ ಏನು ಅಂತ ಸಹ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483099942940390209. ಈಗ ಅಧ್ಯಕ್ಷ ಸಿನಿಮಾದ ಒಂದು ಬಬ್ಲಿ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಿನಿಮಲಿಸಂನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗೆ ಮಿನಿಮಲಿಸಂ ಅಂದರೆ ಬರೀ ನಮ್ಮ ಮನೆಯನ್ನು ಅಥವಾ ವಾರ್ಡ್ರೋಬನ್ನು ಕ್ಲೀನ್ ಮಾಡೋದಷ್ಟೇ ಅಲ್ಲ, ನಮ್ಮ ಆಲೋಚನೆಗಳನ್ನ, ನಮ್ಮ ಸಮಯವನ್ನು, ನಮ್ಮ ಜೀವನದ ಆದ್ಯತೆಗಳನ್ನ ಫಿಲ್ಟರ್ ಮಾಡ್ಕೊಳ್ಳೋದು, ಹಾಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು. ಇನ್ನು ಈಗ ನಮ್ಮೆಲ್ಲರ ದಿನ ಹೇಗಿರುತ್ತೆ ಅಂದರೆ ಹೆಚ್ಚು ಕಮ್ಮಿ ಎಲ್ಲರ ದಿನವೂ ಒಂದೇ ರೀತಿಯಾಗಿ ಸಾಕ್ತಾ ಇದೆ ಅಲ್ವಾ. ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸದಲ್ಲಿ ಬ್ಯುಸಿ, ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಕೆಲಸಗಳೆಲ್ಲ ಮುಗಿಸಿ ಆಫೀಸ್ಗೆ ಹೋದರೆ ಆಫೀಸ್ನಲ್ಲಿ ಮೀಟಿಂಗ್, ಹಾಗೆ ಮಧ್ಯದಲ್ಲಿ ಕಾಲ್ಸ್, ಮೆಸೇಜಸ್, ಮೇಲ್ಸ್, ಹಾಗೆ ಸ್ವಲ್ಪ ಫ್ರೀ ಆದರೆ ಸೋಷಿಯಲ್ ಮೀಡಿಯಾ, ಸಂಜೆ ಮನೆಗೆ ಬಂದಮೇಲೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಸಮಯ ಕೊಡೋದು, ಹೀಗೆ ಡೈಲಿ ಮಾಡ್ತಾ ಇರ್ತೀವಿ. ನಾವೇನೋ ಪ್ರತಿಯೊಬ್ಬರಿಗೂ ಸಮಯ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ, ಬಟ್ ನಮಗೆ ನಾವೇ ಟೈಮ್ ಕೊಡ್ತಾ ಇದ್ದೀವಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಈಗ ಹೇಗಾಗಿದೆ ಅಂದರೆ ಬ್ಯುಸಿಯಾಗಿರೋದನ್ನೇ ಯಶಸ್ಸು, ಅದೇ ಸಕ್ಸಸ್ ಅಂತ ಭಾವಿಸೋ ಕಾಲ ಇದೇನೋ ಅಂತ ಅನಿಸ್ಬಿಡುತ್ತೆ. ಆದರೆ ನಿಜವಾಗ್ಲೂ ಬ್ಯುಸಿ ಇದ್ದರೆ ಮಾತ್ರ ಪ್ರೊಡಕ್ಟಿವ್ ಆಗಿದ್ದೀವಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದರೆ ಕೆಲವೊಂದ್ಸಲ 10 ಕೆಲಸಗಳನ್ನ ನಾವು ಶುರು ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಅದನ್ನು ಅರ್ಧಕ್ಕೆ ಬಿಟ್ಬಿಡೋದಕ್ಕಿಂತ ಬರೀ 3 ಕೆಲಸಗಳನ್ನ ಮನಸಾರೆ ಮಾಡಿ ಮುಗಿಸೋದು ನಮಗೆ ಹೆಚ್ಚು ತೃಪ್ತಿಯನ್ನು, ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡುತ್ತೆ. ಹಾಗಾಗಿ ನಮ್ಮನ್ನು ಸದಾ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕಿಂತ, ನಮ್ಮ ಸ್ಕೆಡ್ಯೂಲನ್ನು ಸದಾ ಆಕ್ಯುಪೈಡ್ ಆಗಿ ಇಟ್ಕೊಳ್ಳೋದಕ್ಕಿಂತ ನಮ್ಮ ವರ್ಕ್ ಲೈಫ್, ಹಾಗೆ ನಮ್ಮ ವೈಯಕ್ತಿಕ ಜೀವನ, ಪರ್ಸ್ನಲ್ ಲೈಫ್ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ತಾ ಮೈಂಡ್ಫುಲ್ ಲಿವಿಂಗ್ಗೆ ಒತ್ತು ಕೊಡೋದೇ ಮಿನಿಮಲಿಸಂ. ನಮ್ಮ ಸಮಯ ಯಾವಾಗಲೂ ಅಮೂಲ್ಯ, ಹಾಗಾಗಿ ಅದನ್ನು ಸ್ಮಾರ್ಟಾಗಿ ಬಳಸಬೇಕು ಅನ್ನೋ ಒಂದು ಸಂದೇಶವನ್ನು, ಮೆಸೇಜನ್ನು ನಮಗೆ ಕೊಡೋದೇ ಮಿನಿಮಲಿಸಂ. ಇನ್ನು ನೀವು ಸಹ ತಿಳಿಸ್ಬೋದು, ನಿಮ್ಮ ಲೈಫ್ಗೆ ಮಿನಿಮಲಿಸಂನ ನೀವು ಅಪ್ಲೈ ಮಾಡ್ಕೊಂಡಿದ್ದೀರಾ, ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಆ ಒಂದು ಕಾನ್ಸೆಪ್ಟ್ನ ಶಾಪಿಂಗ್ ಆಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಗಾಗಬಹುದು, ಹಾಗೆ ನಿಮ್ಮ ಆಲೋಚನೆಗಳಿಗೂ ಸಹ ಆಗಬಹುದು. ನೀವು ಸಹ ಮಿನಿಮಲಿಸಂನ ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತಂದುಕೊಂಡಿದ್ರೆ ಆ ಒಂದು ವಿಷಯದ ಕುರಿತು ನಿಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9948309209129. ಈಗಾಗಲೇ ನಿಮ್ಮ ಸಂದೇಶಗಳು ಬರ್ತಾ ಇವೆ, ಮತ್ತಷ್ಟು ಸಂದೇಶಗಳು ಬರಲಿ. ಎಲ್ಲರ ಸಂದೇಶಗಳ ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ ಸ್ನೇಹಿತರೆ. ಈಗ ಕೆಂಪೇಗೌಡ ಚಿತ್ರದ ಒಂದು ಪ್ರೀತಿಯ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಸೇಫ್ ಡ್ರೈವ್ ಗಾನ ಭಜನಾ.

ಗಾನ ಭಜನದಲ್ಲಿ ನಾವಿದ್ದೀವಿ. ಇನ್ನು ಮಿನಿಮಲಿಸಮ್ ಅಂದರೆ ನಮ್ಮ ಹತ್ರ ಏನಿಲ್ಲ, ಯಾವ ವಸ್ತು ಇಲ್ಲ, ಯಾವ್ದು ಕಡಿಮೆ ಇದೆ ಅಂತ ನೋಡೋದಲ್ಲ, ನಮಗೆ ನಿಜವಾಗ್ಲೂ ಏನು ಬೇಕು ಅಂತ ತಿಳ್ಕೊಳ್ಳೋದು. ಲೆಸ್ ಇಸ್ ಮೋರ್ ಅಂತ ಹೇಳೋದು ಇದಕ್ಕೇನೆ. ನಮಗೆ ಯಾವುದೋ ಒಂದು ವಸ್ತು ಬೇಕು ಅಂದಾಗ ಅಲ್ಲಿ ಅತೃಪ್ತಿ ಇರುತ್ತೆ, ಬಟ್ ಇರೋದು ಸಾಕು ಅನಿಸಿದಾಗ ಅಲ್ಲಿ ಸಂತೃಪ್ತಿ ಇರುತ್ತೆ. ಲೆಸ್ ಇಸ್ ಮೋರ್ ಅನ್ನೋದು ಸಂತೃಪ್ತ ಭಾವ. ಜೀವನದಲ್ಲಿ ಎಲ್ಲದಕ್ಕೂ ಮಿನಿಮಲಿಸಮ್ನ ಅಗತ್ಯ ಇದ್ದೇ ಇದೆ. ಯಾಕಂದರೆ ಬಹಳ ಮುಖ್ಯವಾಗಿರುವಂತಹ ನಮ್ಮ ಅನುಭವಗಳಾಗ್ಬೋದು, ನಮ್ಮ ಸಂಬಂಧಗಳಾಗ್ಬೋದು, ನಮ್ಮ ನೆಮ್ಮದಿ, ಇದೆಲ್ಲವೂ ಈಗ ನಮಗೆ ಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶಗಳು ನಮ್ಮ ಜೀವನಕ್ಕೆ. ಹಾಗಾಗಿನೇ ಮಿನಿಮಲಿಸಮ್ ಇವತ್ತು ಒಂದು ಫ್ಯಾಷನ್ ಟ್ರೆಂಡ್ ಮಾತ್ರ ಆಗಿ ಉಳಿದಿಲ್ಲ, ನಿಧಾನವಾಗಿ ಸಾಕಷ್ಟು ಜನರ ಲೈಫ್ನ ಫಿಲಾಸಫಿ ಸಹ ಆಗ್ತಾ ಇದೆ. ಮಿನಿಮಲಿಸಮ್ ಕಲಿಸುವಂಥ ಒಂದು ಬ್ಯೂಟಿಫುಲ್ ಲೆಸನ್ ಏನು ಗೊತ್ತಾ? ಜೀವನದ ಗುಣಮಟ್ಟವನ್ನು ಹೆಚ್ಚಿಸೋದು, ಅಂದರೆ ಗೊಂದಲಗಳನ್ನ ಕಡಿಮೆ ಮಾಡ್ಕೊಳ್ಳೋದು. ಗೊಂದಲಗಳು ಕಡಿಮೆಯಾದಷ್ಟು ನಮ್ಮ ಫೋಕಸ್ ಹೆಚ್ಚಾಗತ್ತೆ, ಕ್ಲಾರಿಟಿ ಸಿಗತ್ತೆ. ಖರ್ಚು ಕಡಿಮೆಯಾದಷ್ಟು ಉಳಿತಾಯ ಹೆಚ್ಚಾಗತ್ತೆ. ಹಾಗೆ ಸ್ಕ್ರೀನ್ ಟೈಮ್ ಕಡಿಮೆಯಾದರೆ ನಮಗೆ ನೆನಪುಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಮಯ ಜಾಸ್ತಿ ಸಿಗತ್ತೆ. ಹಾಗೆ ಹೋಲಿಕೆ ಕಡಿಮೆ ಆದರೆ ಬದುಕಲ್ಲಿ ಸಂತೋಷ ಹೆಚ್ಚಾಗತ್ತೆ. ಸಿಂಪಲ್ ಲೈಫ್ ಇಸ್ ಹ್ಯಾಪಿ ಲೈಫ್ ಅನ್ನೋ ಹಾಗೆ ನಮ್ಮೆಲ್ಲರ ಜೀವನ ಸರಳವಾಗಿ ಸಾಗಲಿ, ಸಂತೋಷವನ್ನು ಕೊಡಲಿ ಅಂತ ಆಶಿಸೋಣ ಸ್ನೇಹಿತರೆ. ಇದಾಗಿತ್ತು ಗಾನ ಭಜನದ ವಿಷಯ, ಮಿನಿಮಲಿಸ್ಟ್ ಲೈಫ್ ಸ್ಟೈಲ್ನ ಕುರಿತಾಗಿ ನನ್ನ ಮಾತುಗಳು. ಇನ್ನು ನಿಮ್ಮೆಲ್ಲರ ಮಾತುಗಳು ಸಂದೇಶಗಳ ಮೂಲಕ ನಮ್ಮ ಇನ್ಬಾಕ್ಸ್ನ ಈಗಾಗಲೇ ತಲುಪಿದ್ದಾವೆ, ಇನ್ನು ಬರ್ತಾ ಇದೆ. ಸೊ ನೀವು ಕೂಡ ಸಂದೇಶಗಳನ್ನ ತಲುಪಿಸ್ಬೋದು, ನಿಮ್ಮ ಸರಳ ಜೀವನದ ಸೂತ್ರ ಏನು ಅಂತ ತಿಳಿಸ್ಬೋದು. ಹಾಗೆ ನೀವು ಒಂದು ಹೊಸ ವಸ್ತುವನ್ನು ಪರ್ಚೇಸ್ ಮಾಡುವಾಗ, ಕೊಂಡ್ಕೊಳ್ಳುವಾಗ ಯಾವ ರೀತಿ ಆಯ್ಕೆ ಮಾಡ್ತೀರಾ, ಹಳೆ ವಸ್ತುವನ್ನು ಹೇಗೆ ಡಿಸ್ಪೋಸ್ ಮಾಡ್ತೀರಾ, ಹಳೆ ವಸ್ತುಗಳಿಗೆ ಯಾವ ರೀತಿ ನೀವು ಅದನ್ನು ನೀವು ಮನೆಯಲ್ಲಿ ಫಿಲ್ಟರ್ ಮಾಡ್ತೀರಾ ಅಂತ ಕೂಡ ತಿಳಿಸ್ಬೋದು. ಹಾಗೆ ಡೀಕ್ಲಟ್ರಿಂಗ್ ಬಗ್ಗೆ ಕೂಡ ನೀವು ತಿಳಿಸ್ಬೋದು. ಹಾಗೆ ಮಿನಿಮಲಿಸಮ್ನ ಮತ್ತೊಂದು ಇಂಪಾರ್ಟೆಂಟ್ ಭಾಗ ಅಂದರೆ ಡಿಜಿಟಲ್ ಡಿಟಾಕ್ಸ್, ಇದರ ಬಗ್ಗೆ ಸಹ ನೀವು ತಿಳಿಸ್ಬೋದು. ನಿಮ್ಮ ಅನುಭವಗಳನ್ನ, ನಿಮ್ಮ ಅನಿಸಿಕೆಗಳನ್ನ, ಮಿನಿಮಲಿಸಮ್ ಈ ವಿಷಯದ ಕುರಿತಾಗಿ ಇರುವಂತಹ ನಿಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029, ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಈಗ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ, ಅನಂತು ವರ್ಸಸ್ ನುಸ್ತರತ್ ಚಿತ್ರದಿಂದ.

0: ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7:22. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ. ವರ್ವನೆ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟಗಳಲ್ಲಿ, ಜೀವ ಸಮರದಲ್ಲಿ. ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ. ನಿರ್ವಾಣ ದೀಕ್ಷೆಯಲ್ಲಿ ನಿರ್ಯಾಣ ಘಟ್ಟದಲ್ಲಿ ನಿರ್ಮಿತ್ರ ನಿರಲು ಕಲಿ ಮಂಕುತಿಮ್ಮ.

ಗಾಂಧೀಜಿ ಹೇಳ್ತಾರೆ, ಯಾರು ಏಕಾಂಗಿಯಾಗಿರಬಲ್ಲರೋ, ಏಕಾಂತವನ್ನು ಎದುರಿಸೋ ಶಕ್ತಿ ಯಾರಿಗಿದೆಯೋ ಅವ್ರ ಬದುಕಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಲ್ಲರು ಅಂತ. ನಾವೆಲ್ಲ ಸಂಘಜೀವಿಗಳು, ಸಮಾಜ ಜೀವಿಗಳು, ನಾವೆಂದೂ ಏಕಾಂತನ ಬಯಸೋದೇ ಇಲ್ಲ. ಒಬ್ಬ ಸೆನ್ಸಿಟಿವ್ ಆದ ವ್ಯಕ್ತಿಗೆ ನಿಜವಾದ ಶಿಕ್ಷೆ ಕೊಡಬೇಕು ಅಂದರೆ ಆ ಶಿಕ್ಷೆ ಏನು ಅಂತಂದರೆ, ಎಲ್ಲ ಬಗೆಯ ಸಂಪರ್ಕವನ್ನು ತಪ್ಪಿಸಿ ಅವನನ್ನು ಏಕಾಂತದಲ್ಲಿ ತಳ್ಳಿಬಿಟ್ರೆ ಅದಕ್ಕಿಂತ ಶಿಕ್ಷೆ ಮತ್ತೊಂದಿಲ್ಲ. ನಿಜವಾಗಿ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ, ಮೂಲತಃ ನಾವೆಲ್ಲರೂ ಏಕಾಂಗಿಗಳೇ. ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ಆ ಏಕಾಂಗಿತನದಿಂದ ತಪ್ಪಿಸ್ಕೊಂಡು ಸಮೂಹ ಸನ್ನಿಗೆ ಗುರಿಯಾಗಿಬಿಟ್ಟಿದ್ದೀವಿ. ಆದರೆ ನಿಜವಾಗಿ ನಮ್ಮ ಶಕ್ತಿ, ಪ್ರತಿಭೆ ವ್ಯಕ್ತ ಆಗೋದು ಯಾವಾಗ ಅಂತಂದರೆ,

ಎದುರಿಸುವ ಶಕ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ. ನಿಜವಾಗಿಯೂ ನಾವೇನು ಮಾಡಬೇಕು ಅಂತಂದರೆ ನಿಸ್ಸಂಗಿಯಾಗಿರೋದನ್ನು ಕಲ್ತ್ಕೋಬೇಕು. ಹಾಗೆ ನಿಸ್ಸಂಗಿಯಾಗಿರೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಬಹಿರಂಗದಲ್ಲಿ ನಾವೆಲ್ಲರ ಜೊತೆನೂ ಇರಬೇಕು, ಆದರೆ ಅಂತರಂಗದಲ್ಲಿ ಮಾತ್ರ ನಾವು ಒಬ್ಬರೇ ಇರಬೇಕು, ಏಕಾಂಗಿಯಾಗಿರಬೇಕು. ಆ ಏಕಾಂಗಿತನದಲ್ಲೇ ನಿಜವಾದ ಶಕ್ತಿಯನ್ನು ಪಡ್ಕೊಳ್ತೀವಿ, ನಿಜವಾದ ಸತ್ಯದ ದರ್ಶನ ಆಗುತ್ತೆ, ನಾವೇನು ಅಂತ ನಮಗೆ ಗೊತ್ತಾಗುತ್ತೆ.

ಎಂಬತ್ತಿತಲ ಧರ್ಮಜನ ಕಡೆವರಂ ನಿನಗಂತೂ ಸಂಗಡಿಗ ನೊರ್ವ ನೆಡೆಬಿಡದನ್. ಶುನಕವೆಂಬತ್ತಿತಲ ಧರ್ಮಜನ ಕಡೆವರಂ ನಿನಗಂತೂ ಸಂಗಡಿಗ ನೊರ್ವ ನೆಡೆಬಿಡದನ್. ಇಣಿಕಿ ನೋಡದರಾರು ಮೆನ್ನುವಡೆ ಕಾದಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ. ಇಣಿಕಿ ನೋಡರದಾರು ಮೆನ್ನುವಡೆ ಕಾದಿಹನು ಅಣಕಿಗ ಮನಸ್ಸಾಕ್ಷಿ ಮಂಕುತಿಮ್ಮ.

0: ಪಾಂಡವರು ಕಡೆಯ ಹಂತ ಇದು, ಸ್ವರ್ಗಾರೋಹಣ ಸಂದರ್ಭ. ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಿರುವಾಗ ಆ ಸ್ವರ್ಗದ ಹಾದಿಯಲ್ಲಿ ನಡೀಲಾರದೆ ಮಧ್ಯದಲ್ಲಿ ಒಬ್ಬೊಬ್ಬರೇ ಸಾಯ್ತಾ ಹೋಗ್ತಾರೆ. ಮೊದಲಿಗೆ ದ್ರೌಪದಿ ಸಾಯ್ತಾಳೆ, ಆಮೇಲೆ ನಕುಲ, ಸಹದೇವ, ಭೀಮ, ಕಡೆಗೆ ಅರ್ಜುನ. ನಿಜವಾಗಿ ಸ್ವರ್ಗದ ಬಾಗಿಲನ್ನು ತಲುಪವನು ಯಾರು ಅಂತಂದರೆ ಧರ್ಮರಾಯ ಒಬ್ಬನೇ. ಆದರೆ ಅವನ ಜೊತೆಗೆ ಸಹವರ್ತಿಯಾಗಿ ಒಂದು ನಾಯಿ ಬಂದಿರುತ್ತೆ ಸ್ವರ್ಗದ ಬಾಗಿಲವರೆಗೂ. ಸ್ವರ್ಗದ ಬಾಗಿಲಿನಲ್ಲಿ ಧರ್ಮರಾಯನ ಒಳಗೆ ಬಿಡುವಾಗ ನಾಯಿಯನ್ನು ಬಿಡೋದಿಲ್ಲ, ನೀನೊಬ್ಬನನ್ನು ಮಾತ್ರ ಬಿಡ್ತೀವಿ ಅಂತಾರೆ. ಅವನು ಹೇಳ್ತಾನೆ, ನಾಯಿ ಇಲ್ಲದ ಸ್ವರ್ಗನೂ ನಂಗೆ ಬೇಡ ಅಂತ ಅವನು ಸ್ವರ್ಗವನ್ನು ನಿರಾಕರಿಸ್ತಾನೆ. ಆಗ ನಾಯಿ ತನ್ನ ನಿಜ ಸ್ವರೂಪವನ್ನು ತೋರಿಸುತ್ತೆ. ನಿಜವಾಗ ನಾಯಿ ಯಾರು ಅಂತಂದರೆ ಧರ್ಮ. ಹೀಗೆ ಧರ್ಮನನ್ನು ಕಡೆಯವರೆಗೂ ಹಿಂಬಾಲಿಸಿ ಬಂದಿದ್ದು ಯಾವುದು ಅಂತಂದರೆ ಅವನು ಸಾಕ್ಷಿಯಾಗಿ ಉಳಿಸ್ಕೊಂಡು ಬಂದಂತಹ ಧರ್ಮವೇ. ನಮ್ಮ ಬದುಕಿನಲ್ಲೂ ಹಾಗೇ. ನಿಜವಾಗಿ ನಮ್ಮ ಜೊತೆಗೆ ಕಡೆಗೂ ಇರುವಂಥದ್ದು ಯಾವುದು ಅಂದರೆ ನಮ್ಮ ಮನಸ್ಸಾಕ್ಷಿ. ನಾವೆಷ್ಟೋ ಸಲ ಹೇಳ್ತೀವಿ, ನಾವು ಯಾರಿಗೂ ಏನು ಹೇಳೋದಿಲ್ಲ, ಅಂತರಂಗದ ಬದುಕು, ಖಾಸಗಿ ಬದುಕಿನಲ್ಲಿ ಯಾರಿಗೂ ಪ್ರವೇಶ ಕೊಡೋದಿಲ್ಲ ಅಂತ. ಆದರೆ ನಾವೆಷ್ಟೇ ಏನೇ ಕೆಲವು ಸಂಗತಿಗಳನ್ನು ಬಚ್ಚಿಡ್ತೀವಿ ಅಂದ್ರೂ ನಮ್ಮ ಅಂತಃಸಾಕ್ಷಿಯಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ನೋಡಿದರೆ ಬೇರೆಯವ್ರನ್ನ ಮೆಚ್ಚಿಸೋದಾಗಲಿ ಓಲೈಸೋದಾಗಲಿ ಸುಲಭ. ನಾವು ನಿಜವಾಗಿ ನಿಷ್ಠರಾಗಿರ್ಬೇಕಾದ ಯಾರಿಗೆ ಅಂತಂದರೆ ನಮ್ಮ ಅಂತಃಸಾಕ್ಷಿಗೆ. ನಮ್ಮ ಮನಸ್ಸು ಮೆಚ್ಚೋ ಹಾಗೆ, ನಮಗೆ ಇಷ್ಟವಾಗೋ ಹಾಗೆ, ನಮಗೆ ಸರಿ ಅನ್ನೋ ಹಾಗೆ ನಾವು ನಡ್ಕೊಂಡ್ರೆ ಅದೇ ಸಾರ್ಥಕವಾದ ಬದುಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ಮಂಗದ ಸಿರಿ. ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ವಿವಿಧ ಭಾರತಿ 102.9 ಎಫ್ಎಂ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನ ಕೇಳುವಂತಹ ಸಮಯ. ಯುವ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಸಂಜಿತ್ ಹೆಗಡೆಯರವರ ಗಾಯನ, ಪ್ರಮೋದ್ ಮರವಂತೆಯರವರ ರಚನೆ, ಅಜನೀಶ್ ಲೋಕನಾಥ್ ರವರ ಸಂಗೀತ ಸಂಯೋಜನೆ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:34:50 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 7:35 ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮು ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಲ್ಲಿ ಇಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳನ್ನು ಭಾರತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು, ಹಾರ್ಮೋಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನ ಮತ್ತು ವಾಣಿಜ್ಯ ಸಂಚಾರಕ್ಕೆ ಕರೆ ನೀಡಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ

0: ನೀಡಿದ ಅವರು, ಜಾಗತಿಕ ಆರ್ಥಿಕತೆ ಮತ್ತು ಇಂಧನ ಭದ್ರತೆ ದೃಷ್ಟಿಯಿಂದ ಈ ಜಲಮಾರ್ಗದ ಸುರಕ್ಷತೆ ಪ್ರಮುಖವಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಅವರು, ಈ ಪ್ರತಿಭಟನೆಗಳು ಪಾಕಿಸ್ತಾನದ ದಶಕಗಳ ದುರಾಡಳಿತ ಮತ್ತು ಮೂಲಭೂತ ಹಕ್ಕುಗಳ ನಿರಾಕರಣೆಯ ನೇರ ಫಲವಾಗಿದೆ ಎಂದು ತಿಳಿಸಿದ್ದಾರೆ. ಹರ್ಮು ಜಲಸಂಧಿಯ ಮೂಲಕ ಹಾದುಹೋಗುತ್ತಿದ್ದ ಎಂಟಿ ಅಲ್ಬಹಿಯ ಮತ್ತು ಎಂಟಿ ಮೊಂಬಾಸ ಎಂಬ ಎರಡು ವಾಣಿಜ್ಯ ಹಡಗುಗಳ ಮೇಲೆ ಇಂದು ನಡೆಯಲಿರುವಂತಹ ದಾಳಿಗೆ ಸಂಬಂಧಿಸಿದಂತೆ ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿರುವಂತಹ ಇರಾನ್ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥರನ್ನು ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಕ್ಕೆ ಕರೆಸಲಾಗಿದ್ದು ದಾಳಿಯ ವಿರುದ್ಧ ತೀವ್ರ ಪ್ರತಿಭಟನೆ ದಾಖಲಿಸಲಾಗಿದೆ. ದಾಳಿಗೆ ಒಳಗಾದಂತಹ ಎರಡು ಹಡಗುಗಳಲ್ಲಿದ್ದಂತಹ 46 ಸಿಬ್ಬಂದಿ ಪೈಕಿ 30 ಮಂದಿ ಭಾರತೀಯ ನಾವಿಕರಾಗಿದ್ದಾರೆ. ಈ ಪೈಕಿ ಎಂಟಿ ಅಲ್ ಬಹಿಯ ಹಡಗಿನಲ್ಲಿದ್ದಂತಹ 12 ಭಾರತೀಯರಲ್ಲಿ ಒಬ್ಬರು ಮೃತಪಟ್ಟಿದ್ದು ಮತ್ತೊಬ್ಬರು ಗಾಯಗೊಂಡಿದ್ದಾರೆ. ಇನ್ನು ಎಂಟಿ ಮೊಂಬಾಸ ಹಡಗಿನಲ್ಲಿದ್ದಂತಹ 18 ಭಾರತೀಯರಲ್ಲಿ 9 ಮಂದಿ ಗಾಯಗೊಂಡಿದ್ದು ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಯುಎಇನಲ್ಲಿ ಇರುವಂತಹ ಭಾರತೀಯ ರಾಯಭಾರ ಕಚೇರಿ ಬಾಧಿತ ನಾವಿಕರಿಗೆ ಅಗತ್ಯ ನೆರವು ನೀಡಲು ಅಲ್ಲಿನ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿದೆ. ಪಶ್ಚಿಮ ಏಷ್ಯಾ ವಲಯದಲ್ಲಿ ಮುಕ್ತ ಮತ್ತು ಸುರಕ್ಷಿತ ನೌಕಾಯಾನಕ್ಕೆ ಅಡ್ಡಿಪಡಿಸುವ ಇಂತಹ ಹಿಂಸಾಚಾರವನ್ನು ತಕ್ಷಣವೇ ನಿಲ್ಲಿಸಿ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಮರಳುವಂತೆ ಭಾರತ ಕರೆ ನೀಡಿದೆ. ಕೃತಕ ಬುದ್ದಿಮತ್ತೆ ಮತ್ತು ಯುವಜನತೆಯ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಹೆಚ್ಚಿಸಬಲ್ಲದು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ಒಕ್ಕೂಟ ವೇದಿಕೆಯ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಜಾರಿಯಲ್ಲಿರುವಂತಹ ಸರ್ಕಾರದ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಹಾಗೂ ಸ್ಕಿಲ್ ಇಂಡಿಯಾ ಮಿಷನ್ ಅಡಿ ಹಮ್ಮಿಕೊಳ್ಳಲಾಗಿರುವಂತಹ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡರು. ಪ್ರಸ್ತುತ ದೇಶದಾದ್ಯಂತ ಕೃತಕ ಬುದ್ದಿಮತ್ತೆ ಮತ್ತು ರೋಬೋಟಿಕ್ಸ್ ತಂತ್ರಜ್ಞಾನಗಳು ಭಾರಿ ಬದಲಾವಣೆಗಳನ್ನು ತರುತ್ತಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರತಿಯೊಬ್ಬರೂ ಜವಾಬ್ದಾರಿಯುತವಾಗಿ ಬಳಸಬೇಕು ಎಂದು ಕರೆ ನೀಡಿದ್ದಾರೆ. ತಂತ್ರಜ್ಞಾನದ ಬದಲಾವಣೆಯಿಂದ ಉದ್ಯೋಗ ನಷ್ಟವಾಗುವ ಭೀತಿಯಿಂದ ಹೊರಬಂದು ತಮ್ಮ ಕೌಶಲ್ಯಗಳನ್ನು ಕಾರ್ಮಿಕರು ನವೀಕರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಅವರು, ಬ್ರಿಕ್ಸ್ ರಾಷ್ಟಗಳ ನಡುವಿನ ಪರಸ್ಪರ ಸಹಕಾರ ಎಲ್ಲರ ಜಂಟಿ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಇಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಇದೇ ವೇಳೆ ಅವರು, ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐಸಿ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ಭೂಸ್ವಾಮ್ಯದ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಲು ರೈಲ್ ಭೂಮಿ ಪೋರ್ಟಲ್ ಬಿಡುಗಡೆ ಮಾಡಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ರೈಲ್ವೆಯ ಆಧುನೀಕರಣದ ಗುರಿಯೊಂದಿಗೆ ಕೈಗೊಳ್ಳಲಾಗಿರುವ ಸುಧಾರಣೆಗಳ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ನಿರ್ಮಾಣ ವಲಯದಲ್ಲಿ ಸಚಿವಾಲಯ ಹಲವು ಸುಧಾರಣೆಗಳನ್ನು ತಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ರಸಗೊಬ್ಬರಗಳ ಸಾಗಣೆಗೆ ಸಾಂಪ್ರದಾಯಿಕ ಮುಚ್ಚಿದ ವ್ಯಾಗನ್ಗಳ ಬದಲಾಗಿ ಇನ್ಮುಂದೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಕಂಟೈನರ್ಗಳನ್ನು ಬಳಸಲು ಅನುಮತಿ ನೀಡುವ ಪ್ರಮುಖ ನೀತಿ ಸುಧಾರಣೆಗಳನ್ನು ಸಚಿವರು ಪ್ರಕಟಿಸಿದರು. ಪ್ರಸ್ತುತ ದೇಶದ ಒಟ್ಟು ರಸಗೊಬ್ಬರ ಸಾಗಣೆಯಲ್ಲಿ ರೈಲ್ವೆ ಇಲಾಖೆಯು ಶೇಕಡಾ 85% ಸಿಂಹ ಪಾಲು ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ಆಯೋಜನೆ ಮಾಡಲಾಗಿರುವಂತಹ 13 ದಿನಗಳ ಬೈಕ್ ಸಾಹಸ ಯಾತ್ರೆ ಶೌರ್ಯ ವಿಜಯ್ ಯಾತ್ರೆಗೆ ನವದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ನೀಡಿದ್ದಾರೆ. ಈ ವೇಳೆ ಮಾತನಾಡಿದವರು, ಈ ಯಾತ್ರೆ ಯುವ ಜನರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸಲಿದೆ. 1999 ಕಾರ್ಗಿಲ್ ಯುದ್ದದ ಗೆಲುವು ದೇಶದ ಅಖಂಡತೆ ಮತ್ತು ಗೌರವದ ಮೇಲಿನ ಯಾವುದೇ ಆಕ್ರಮಣಕ್ಕೆ ಭಾರತ ನೀಡುವ ಪ್ರಬಲ ಉತ್ತರದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಒಂದು ಯಾತ್ರೆ ಒಂದು ರಾಷ್ಟ ಒಂದು ಸಲಾಮು ಘೋಷವಾಕ್ಯದಡಿ ಹೊರಟಿರುವಂತಹ 28 ಸವಾರರ ತಂಡ 1900 ಕಿಲೋಮೀಟರ್ ಕ್ರಮಿಸಿ ಇದೇ 26ರಂದು ಲಡಾಖ್ನ ಡ್ರಾಸ್ನಲ್ಲಿರುವಂತಹ ಕಾರ್ಗಿಲ್ ಯುದ್ದ ಸ್ಮಾರಕ ತಲುಪಲಿದೆ. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ

0: ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿಗೆ ಬರಲಿದ್ದು, ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಇದು ದೇಶದ ವ್ಯಾಪಾರ ಇತಿಹಾಸದ ಪ್ರಮುಖ ಮೈಲಿಗಲ್ಲು ಎಂದು ಅವರು ಬಣ್ಣಿಸಿದ್ದಾರೆ. ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಈ ಒಪ್ಪಂದ ಸುಂಕಗಳನ್ನು ಕಡಿಮೆ ಮಾಡುವುದರ ಜೊತೆಗೆ ಭಾರತದ ಕೃಷಿ ಮತ್ತು ಡೈರಿ ವಲಯಗಳಿಗೆ ರಕ್ಷಣೆ ಒದಗಿಸಲಿದೆ. ಅಲ್ಲದೆ ಡಿಜಿಟಲ್ ವ್ಯಾಪಾರ, ಎಂಎಸ್ಎಂಇ ಮತ್ತು ಪರಿಸರ ಕ್ಷೇತ್ರಗಳಲ್ಲೂ ಇದು ಒಳಗೊಂಡಿದೆ ಎಂದು ಹೇಳಿದ್ದಾರೆ. ವಿಶೇಷವಾಗಿ ದ್ವಿಗುಣ ಕೊಡುಗೆ ಸಮಾವೇಶ ವ್ಯವಸ್ಥೆಯಡಿ ಯುಕೆಗೆ ತಾತ್ಕಾಲಿಕವಾಗಿ ತೆರಳುವ ಭಾರತೀಯ ವೃತ್ತಿಪರರು ಅಲ್ಲಿ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಸುವುದರಿಂದ ವಿನಾಯಿತಿ ಪಡೆಯಲಿದ್ದಾರೆ. ಈ ಒಪ್ಪಂದದಿಂದ ದೇಶದ ರೈತರು, ಸಣ್ಣ ಉದ್ಯಮಗಳು ಹಾಗೂ ಕಡಲ ಆಹಾರ ರಫ್ತುದಾರರಿಗೆ ಹೊಸ ಜಾಗತಿಕ ಅವಕಾಶಗಳು ಮುಕ್ತವಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕಾ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟ್ರಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿವೆ. ಕಳೆದ ಒಂದು ವಾರದಲ್ಲಿ ವರ್ಚುವಲ್ ಮಾದರಿಯಲ್ಲಿ ಮಾತುಕತೆಗಳು ನಡೆದಿವೆ. ಚರ್ಚೆಯ ಸಂದರ್ಭದಲ್ಲಿ ಉಭಯ ರಾಷ್ಟ್ರಗಳು ವಿವಿಧ ವ್ಯಾಪಾರ ವಿಷಯಗಳಲ್ಲಿ ಪ್ರಗತಿ ಸಾಧಿಸಿದ್ದು, ಹಲವು ಪ್ರಮುಖ ಅಂಶಗಳ ಕುರಿತು ಒಮ್ಮತಕ್ಕೆ ಬಂದಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ದೇಶದ ಆಹಾರ ಧಾನ್ಯ ಸಂಗ್ರಹಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯಲ್ಲಿ ಉದ್ದೇಶಿತ ಸಂಗ್ರಹಣಾ ನೀತಿ ಮತ್ತು ಖಾಸಗಿ ಉದ್ಯಮಿಗಳ ಖಾತರಿ ಯೋಜನೆಯ ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಉಭಯ ರಾಜ್ಯಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು 24ರವರೆಗೆ ಮನೆ ಮನೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ಹಿಂದೆ ಇವತ್ತಿನವರೆಗೆ ಮಾತ್ರ ಈ ಪ್ರಕ್ರಿಯೆಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಫ್ರಾನ್ಸ್ ತನ್ನ ಸತತ 3ನೇ ಫಿಫಾ ವಿಶ್ವಕಪ್ ಫೈನಲ್ಗೇರಲು ಕಣಕ್ಕೆ ಇಳಿಯುತ್ತಿದ್ದರೆ, ಸ್ಪೇನ್ 2010ರಲ್ಲಿ ಟ್ರೋಫಿ ಗೆದ್ದ ನಂತರದ ಚೊಚ್ಚಲ ವಿಶ್ವಕಪ್ ಫೈನಲ್ಗೇರುವ ವಿಶ್ವಾಸದಲ್ಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ ಭಾರತ ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ 47.5 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು 258 ರನ್ ಗಳಿಸಿ ಭಾರತಕ್ಕೆ 259 ರನ್ಗಳ ಗುರಿಯನ್ನು ನೀಡಿದೆ. ಭಾರತ ತಂಡವನ್ನು ಶುಭ್ಮನ್ ಗಿಲ್ ಮುನ್ನಡೆಸುತ್ತಿದ್ದು, ಹಿರಿಯ ಅನುಭವಿ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಉಪಸ್ಥಿತಿ ತಂಡಕ್ಕೆ ಪ್ರಮುಖ ಉತ್ತೇಜನವಾಗಿದೆ. ಈ ಉಭಯ ಆಟಗಾರರು ಟಿ20 ಮತ್ತು ಟೆಸ್ಟ್ ಮಾದರಿಗಳಿಂದ ಈಗಾಗಲೇ ನಿವೃತ್ತಿಯನ್ನು ಘೋಷಿಸಿದ್ದು, ಕೇವಲ ಏಕದಿನ ಮಾದರಿ ಪಂದ್ಯಗಳಲ್ಲಿ ಭಾರತದ ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಣಕ್ಕೆ ಇಳಿಯುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಏಷ್ಯಾದಲ್ಲಿನ ವಿದ್ಯಮಾನಗಳ ಮೇಲೆ ಭಾರತ ಸೂಕ್ಷ್ಮ ಗಮನ. ಹರ್ಮುಜ್ ಜಲಸಂಧಿಯಲ್ಲಿ ಮುಕ್ತ ಸುರಕ್ಷಿತ ನೌಕಾಯಾನಕ್ಕೆ ಕರೆ. ಯುವಜನತೆಯ ಕೌಶಲ್ಯ ಹೆಚ್ಚಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಭಿಮತ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ನಾಳೆಯಿಂದ ಜಾರಿ. ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲನೆಯ ಸೆಮಿಫೈನಲ್ನಿಂದು ಫ್ರಾನ್ಸ್ ಸ್ಪೇನ್ ಮುಖಾಮುಖಿ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲನೆಯ ಪಂದ್ಯದಲ್ಲಿ ಭಾರತಕ್ಕೆ 259 ರನ್ಗಳ ಗುರಿ ನೀಡಿದ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 7:46. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಗಾನಭಜನದಲ್ಲಿ ಮಾತಾಡಿದಂತಹ ವಿಷಯ ಮಿನಿಮಲಿಸಂ.

ಆಮೇಲೆ ಲೈಫ್ ಸ್ಟೈಲ್ನ ಬಗ್ಗೆ ಮಾತಾಡಿದ್ವಿ. ನಿಮ್ಮೆಲ್ಲರ ಸಂದೇಶಗಳು ನಮ್ಮ ಇನ್ಬಾಕ್ಸ್ನ ತಲುಪಿವೆ, ಇನ್ನೂ ಸಹ ಬರ್ತಾ ಇವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಹಾಗೆ ಕೆಲವು ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಇನ್ನು ಕೆಲವೇ ಸಮಯದಲ್ಲಿ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಈಗ ಲಕ್ಷ್ಮೀ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅನುರಾಧ ಭಟ್, ಸಾಹಿತ್ಯ ಕವಿರಾಜ್, ಸಂಗೀತ ಗುರುಕಿರಣ್.

0: ಜಂಗ್ಲಿ ಶಿವಲಿಂಗು ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ಜಂಗ್ಲಿ ಚಿತ್ರದಿಂದ ಹಾಡಿದ್ದಾರೆ ಟಿಪ್ಪು, ಅನುರಾಧ ಭಟ್, ರಘು ಹಾಗೂ ತಂಡದವರು. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ವಿ ಹರಿಕೃಷ್ಣ.
1: ಸ್ನಾನೇ ಮಾಡ್ಕೊಳ್ಳು,
2: ತಲೆ ಬಚ್ಕೊಳ್ಳು, ಪೌಡ್ರ ಕಳ್ಳು.

ಗಾನ ಭಜನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ನಿಮ್ಮೆಲ್ಲರ ಸಂದೇಶಗಳನ್ನು ನೋಡುವಂತಹ ಸಮಯ. ಇವತ್ತಿನ ಸಂಜೆಯ ಎಲ್ಲಾ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ ಅಂತ ಸಂದೇಶವನ್ನು ಕಳಿಸಿದ್ರು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಹಾಗೆ ಶ್ರೀ ಓಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ, ಹಾಗೆ ಕಲಬುರಗಿಯಿಂದ ಚಂದುಲಾಲ್ ರವರ ಸಂದೇಶ ಬಂದಿತ್ತು. ಕಾರ್ಯಕ್ರಮ ಹಾಗೂ ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ ಇವತ್ತಿನ ಓಲ್ಡೀಸ್ಗಳನ್ನ ಹಾಡುಗಳು ಹಿಮಪಾತ ಚಿತ್ರದ

0: ಹಾಡು ನಮಗೆ ತುಂಬಾ ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಹಾಗೆ ಶಿರೋಳದಿಂದ ಸುಮಧುರ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಉದಯ್ ಸಂದೇಶವನ್ನ ಕಳಿಸಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಶುಭ ಸಂಜೆ ಮೇಡಮ್, ಸಂಜೆ ಪ್ರಸಾರದ ಓಲ್ಡ್ ಇಸ್ ಗೋಲ್ಡ್ನ ಹಾಡುಗಳು ಇಂಪಾಗಿವೆ, ಮಧುರವಾಗಿವೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಅರುಣಾಮೈತಿ ಜೇಸಿನಗರ್ ಪೋಸ್ಟ್ ಆಫೀಸ್ ರೋಡ್ ಇಲ್ಲಿಂದ ಓಲ್ಡೀಸ್ ಗುಳ್ನ ಹಾಡುಗಳನ್ನ ಮೆಚ್ಚಿದ್ದಾರೆ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಗೆಜ್ಜೆನಾದ ಹಳ್ಳಿ ಮೇಷ್ಟ್ರು ಸಿಪಾಯಿ ಚಿತ್ರದ ಹಾಡುಗಳನ್ನ ಕೇಳಿ ಬಹಳ ಖುಷಿಯಾಯಿತು ಅಂತ ಇದ್ದಾರೆ. ಹಾಗೆ ನಿರ್ಮಲಾ ಎಲ್ಲ ಗೀತೆಗಳನ್ನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತೆ ಸಂದೇಶ ಇದು, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಚಂದದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದೀಯಾ ಓಲ್ಡೀಸ್ ಗೋಲ್ಡ್ನಲ್ಲಿ ಅಂತ ತಿಳಿಸಿದ್ದಾರೆ. ಹಾಗೆ ಗಾನ ಭಜನಾ ಕಾರ್ಯಕ್ರಮದ ವಿಷಯ ತುಂಬಾ ಚೆನ್ನಾಗಿದೆ, ಗೀತೆಗಳು ಇಷ್ಟ ಆಗ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕೌಸಲ ಬನಶಂಕರಿಯಿಂದ ಗೀತೆಗಳನ್ನ ಇವರು ಸಹ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಗಾನ ಭಜನಾ ಕಾರ್ಯಕ್ರಮದ ವಿಷಯದ ಕುರಿತಾಗಿ ಅಗತ್ಯತೆಗೆ ಬೇಕಾದ್ದನ್ನು ಮಾತ್ರ ಇರಿಸಿಕೊಳ್ಳಬೇಕು, ವರ್ಷಕ್ಕೊಮ್ಮೆಯಾದರೂ ಉಪಯೋಗಿಸದಿರುವಂತಹ ವಸ್ತುವನ್ನು ಅದರ ಉಪಯೋಗ ಇರುವವರಿಗೆ ಕೊಟ್ಟು ಬಿಡಬೇಕು, ನಾನು ಇದೇ ರೀತಿ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನ ಕೊಟ್ಟು ಕಡಿಮೆ ಮಾಡಿಕೊಂಡಿದ್ದೇನೆ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ರು. ಹರೀಶ್ ಮಲ್ಲೇಶ್ವರದಿಂದ, ಹಾಗೆ ವಿಜಯಕುಮಾರ್ ಮುಳೆ ಶಿರಾಳಕುಪ್ಪದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಈ ದಿನದ ಕಾರ್ಯಕ್ರಮದ ಟಾಪಿಕ್ ತುಂಬ ಚೆನ್ನಾಗಿದೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಶರಣ್ ಬಸವ ಗೇಣಿಕೆ ಹಾಳು ಗ್ರಾಮ ಕುರುಗೋಡು ತಾಲೂಕು ಬಳ್ಳಾರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಅಗತ್ಯಕ್ಕೆ ತಕ್ಕಂತೆ ವಸ್ತುಗಳನ್ನ ಇಟ್ಕೊಳ್ಬೇಕು, ಬೇಕು ಬೇಕು ಅಂತ ತಗೊಂಡ್ಬಿಡ್ತೀವಿ, ವಸ್ತುಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕಣ್ಣಿಗೆ ಕಾಣಿಸೋದೆಲ್ಲ ಬೇಕು ಅನಿಸುತ್ತೆ, ಕೊನೆಗೆ ನಾವು ಸರಿಯಾಗಿ ಯೂಸ್ ಮಾಡೋದಿಲ್ಲ ಅಂತ ನಂದಿನಿ ಕುಮಾರ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿಯವರ ಸಂದೇಶ ಬಂದಿದೆ. ನೀವು ತಿಳಿಸಿದ ಹಾಗೆ ನಾನು ಸಹ ಉಪಯೋಗಿಸಿದ ಹಳೆಯ ಟಿವಿಯನ್ನು ನಮ್ಮ ಮನೆಯ ಕೆಲಸದವರಿಗೆ ಕೊಟ್ಟು ಆನಂದ ಪಟ್ಟಿದ್ದೀವಿ ಅಂತ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ ಮೇಡಮ್, ಕಾರ್ಯಕ್ರಮದ ವಿಷಯ ತುಂಬ ಚೆನ್ನಾಗಿದೆ, ಹಾಗೆ ನೀವು ಹೇಳಿದಾಗೆ ದಿನವೂ ನಿತ್ಯವೂ ಒಂದಲ್ಲ ಒಂದು ಹೊಸ ವಸ್ತುವನ್ನು ಮಾರ್ಕೆಟ್ಗೆ ಬರ್ತಾ ಇರುತ್ತೆ, ಹಾಗಾಗಿ ನಮಗೂ ಕೂಡ ಕೊಂಡ್ಕೊಳ್ಳುವಂಥ ಆಕರ್ಷಣೆ ಆಗುತ್ತೆ. ಆದ್ದರಿಂದ ಹಳೆಯ ವಸ್ತುಗಳನ್ನ ಉಪಯೋಗಿಸುವವರಿಗೆ ಅದನ್ನು ಬೇರೆಯವರಿಗೆ ಕೊಟ್ಟು ಬಿಡಬೇಕು, ಮುಂದಿನ ವಸ್ತು ತೆಗೆದುಕೊಳ್ಳಲು ದಾರಿಯಾಗುತ್ತದೆ, ಅದನ್ನು ಕೂಡ ಕೆಲವರಿಗೆ ಮಾತ್ರ ಇಷ್ಟಪಟ್ಟು ಉಪಯೋಗಿಸುವಂಥವರಿಗೆ ಮಾತ್ರ ಕೊಡಬೇಕು, ಅವರಿಗೂ ಕೂಡ ಉಪಯೋಗಕ್ಕೆ ಬರುತ್ತದೆ ಅಂತ ಇವರು ತಿಳಿಸಿದ್ದಾರೆ, ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಹಲಸೂರಿನಿಂದ ರಾಜೇಶ್ ಅವರ ಸಂದೇಶ ಬಂದಿದೆ, ಮೇಡಮ್ ನಿಮ್ಮ ಆಯ್ಕೆಯ ವಿಷಯ ತುಂಬ ಅರ್ಥಪೂರ್ಣವಾಗಿದೆ, ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ. ಹಾಗೆ ಶುಭ ಸಂಜೆ ಮೇಡಮ್, ಬೇಡವಾದ ವಸ್ತುಗಳು ಮಾತ್ರ ಅಲ್ಲ, ಹಾಗೆ ಮನೆಯಿಂದ ಕ್ಲಿಯರ್ ಮಾಡಬೇಕಾಗಿರುವಂಥ ವಸ್ತುಗಳು ಮಾತ್ರ ಅಲ್ಲ, ಬೇಡವಾದ ವಿಷಯವನ್ನು ಸಹ ತಲೆಯಿಂದ ಕ್ಲಿಯರ್ ಮಾಡಬೇಕಾಗತ್ತೆ ಅಂತ ಉಮಾ ಕಿಶೋರ್ BTM ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರ್ ನಿಮಗೆ 0741 ಇವರ ಸಂದೇಶ, ಹಾಗೆ ನಂಬರ್ ನಿಮಗೆ 036 ಪೂಜಾರಿ ಮಹಾಲಿಂಗಪುರ್ ಇವರು ಕೂಡ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಆರಾಧ್ಯ ಇವರು ಸಹ ಸಂದೇಶವನ್ನು ಕಳಿಸಿ ಗಾನ ಭಜನಾ ಕಾರ್ಯಕ್ರಮದ ವಿಷಯವನ್ನು ಮೆಚ್ಚಿದ್ದಾರೆ, ಕಗ್ಗದ ಸಿರಿ ಇಷ್ಟ ಆಯಿತು ಅಂತ ತಿಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಅವರು ಕೂಡ ವಿಷಯವನ್ನು ಇಷ್ಟಪಟ್ಟು ಸಕಾರಾತ್ಮಕ ಮನೋಭಾವನ ಬೆಳೆಸಿಕೊಳ್ಳೋದು ಎಷ್ಟು ಮುಖ್ಯ ಎಂಬುದನ್ನು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಸಂದೇಶವನ್ನು ಕಳಿಸಿರೋದು ನಿರ್ಮಲಾ ಧನ್ಯತಾ ತಿತಿಮತಿಯಿಂದ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ RJ ಕುಸುಮ. ಸಮಯ 8 ಗಂಟೆಯಾಗಿದೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇದುವರೆಗೆ 7,73,000 ಕೋಟಿ ರೂಪಾಯಿಗೂ ಅಧಿಕ ನೇರ ತೆರಿಗೆಯನ್ನು ಆದಾಯ ತೆರಿಗೆ ಇಲಾಖೆ ಸಂಗ್ರಹಿಸಿದೆ. ಇದು ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 16.11% ಹೆಚ್ಚಿನ ಪ್ರಗತಿಯನ್ನು ದಾಖಲಿಸಿದೆ. ಭಾರತ ಮಾಲ್ಡೀವ್ಸ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಯೋಜನೆಗಳಿಗೆ ಪ್ರಮುಖ ಉತ್ತೇಜನವಾಗಿ ಉಭಯ ರಾಷ್ಟಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಮೊದಲ ಸುತ್ತಿನ ಮಾತುಕತೆಗಳು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಹರಿಯಾಣ ಮತ್ತು ಆಂಧ್ರಪ್ರದೇಶದ ರಾಜ್ಯಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವೇಳಾಪಟ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗ ಇನ್ನು 10 ದಿನಗಳ ಕಾಲ ವಿಸ್ತರಿಸಿದೆ. ಬಿಡದಿ ಟೌನ್ಶಿಪ್ ಕೈಬಿಡುವಂತೆ ಮಾಜಿ ಪ್ರಧಾನಿ HD ದೇವೇಗೌಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯ ಸರ್ಕಾರ ತಮ್ಮ ಮನವಿ ತಿರಸ್ಕರಿಸಿದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜಪೇಟೆ ಹಿಂದೂ ರುದ್ರಭೂಮಿಯ ನವೀಕರಣ ಕಾಮಗಾರಿ

ಕಾರ್ಯವನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಂದು ನಡೆದ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 29,89,102 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 23,02,136 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10:00.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 8:03. ಮಂಗಳವಾರದ ಈ ಸಮಯ ಯಾವ ಕಾರ್ಯಕ್ರಮದು ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಮಂಗಳವಾರದ ವಿಶೇಷ ಕಾರ್ಯಕ್ರಮ ನಿಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ ಇದು. ನಿಮ್ಮೆಲ್ಲರಿಗೂ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಮೆಚ್ಚಿನ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಮೆಚ್ಚಿನ ಗೀತೆನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮಗೆ ಕರೆ ಮಾಡಬೇಕು. ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಹೀಗಿದೆ ಸ್ನೇಹಿತರೆ: 0802-22-37-07-99. 0802-22-37-07-99 ಈ ಸಂಖ್ಯೆಗೆ ನಿಮ್ಮ ಕರೆಗಳು ಬರಲಿ. ಹಾಗೆ ಎಂದಿನಂತೆ ಇವತ್ತು ಸಹ ಒಂದು ಕೋರಿಕೆ ಇದೆ. ಆದಷ್ಟು ಹೊಸಬರಿಗೆ ಅವಕಾಶವನ್ನು ನಾವು ಮಾಡಿಕೊಡ್ಬೇಕಲ್ವಾ? ಹಾಗಾಗಿ ಒಂದಷ್ಟು ತಿಂಗಳುಗಳ ಕಾಲ ಆಗಿದ್ದರೆ ನೀವು ಕರೆಯನ್ನು ಮಾಡಿ ಆಗಿದ್ದರೆ ಮಾತ್ರ ನೀವು ಇವತ್ತು ಕರೆ ಮಾಡಿ ಸ್ನೇಹಿತರೆ. ಯಾಕಂದರೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ ಕರೆಯನ್ನು ಮಾಡೋದಕ್ಕೆ, ತಮ್ಮ ಮೆಚ್ಚಿನ ಗೀತೆಯನ್ನು ಕೇಳೋದಕ್ಕೆ. ಆದರೆ ಅವರಿಗೆ ಲೈನ್ ಸಿಕ್ತಿಲ್ಲ ಅನ್ನೋ ಒಂದು ಬೇಸರ ಇರುತ್ತೆ. ಹಾಗಾಗಿ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ. ಅವರು ಕೂಡ ನಿಮ್ಮ ಸ್ನೇಹಿತರೆ, ಅವರ ಗೀತೆಯನ್ನು ಸಹ ಕೇಳಿ ನೀವು ಖುಷಿ ಪಡ್ಬೋದಲ್ವಾ? ಸೊ ಇದು ನಮ್ಮ ರಿಕ್ವೆಸ್ಟ್. ಕಾರ್ಯಕ್ರಮದ ಮೊದಲೇ ನಿಮಗೆ ನಾನು ರಿಕ್ವೆಸ್ಟನ್ನು ತಿಳಿಸಿದ್ದೀನಿ. ನೋಡೋಣ ಎಲ್ಲರ ಕರೆಗಳು ಬರುತ್ತೆ, ಎಲ್ಲಿಂದ ಯಾರ ಕರೆ ಬರುತ್ತೆ ಅಂತ ನೋಡೋಣ. ಈಗ ಸದ್ಯಕ್ಕೆ ನಮ್ಮ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮುಡಿ ಬರ್ತಾ ಇದೆ ಚಿಗುರಿದ ಕನಸು ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಮಹಾಲಕ್ಷ್ಮೀರವರು. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಮನೋಹರ್. ಈ ಗೀತೆಯ ನಂತರ ನಿಮ್ಮ ಕರೆಗಳನ್ನ ನೋಡ್ತೀನಿ.

0: ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮದ ಮೊದಲನೇ ಕರೆ ಯಾರದ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಆನಂದ್ ಕುಲಕರ್ಣಿ ಸುಳೆಪಡಿಸಿದ ಮಾತಾಡೋದು ಮೇಡಮ್.
0: ಹೇಳಿ ಆನಂದ್ ಕುಲಕರ್ಣಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದೆ ನೋಡಮ್ಮ. ಮೇಡಮ್, ಹೇಗಿದ್ದೀರಿ? ಮೇಡಮ್,
0: ನಾನು ಚೆನ್ನಾಗಿದ್ದೀನಿ. ಕಲಬುರಗಿ ಹೇಗಿದೆ?
1: ಕಲಬುರಗಿ ಏನ್ರಿ ಮೇಡಮ್, ನೀವು ನಿಮ್ ಕಡೆ ಸ್ವಲ್ಪ ಮಳೆ ಕಳ್ಸಿಕೊಡ್ಬೇಕು. ನಮ್ ಕಡೆ ಮಳೆಗಾಲ ಪ್ರಾರಂಭ ಆದ್ರೂ ಮಳೆ ಇಲ್ಲ ಮೇಡಮ್. ಜೂನ್ ಮುಗಿತು, ಜುಲೈ ಆಯ್ತು, ಮಳೆನೇ ಇಲ್ಲ ಮೇಡಮ್. ಎಲ್ಲ ಬೆಳೆ ಒಣಗಿ ಹೋಗಿದೆ.
0: ಹೌದು ಅಲ್ವಾ?
1: ಒಂದ್ ಮಳೆ ಬಂತು ಮೇಡಮ್, ಬಿತ್ತನೆ ಆಗಿದೆ. ಆ ಬಿತ್ತನೆ ಏನಾದ್ರು ಬಂದ್ರೆ ಮೊಳಕೆ ನಾಟಿದ್ರು, ಈಗ ಮಳೆ ಇರ್ಲಾರ್ದಕ್ಕೆಲ್ಲ ಹೋಗ್ಬಿಟ್ಟಿದೆ ಮೇಡಮ್.
0: ಮಳೆ ಬರ್ಲಿ ಅಂತಾನೆ ನಾವು ಕೇಳ್ಕೋಬೇಕಷ್ಟೇ, ಹೋಪ್ ಒಂದೇ ನಮಗೆ.
1: ಬಂದ್ರೆ ಅನುಕೂಲ ಮೇಡಮ್, ಯಾಕಂದ್ರೆ ಈ ಟೈಮಿಗೆ ಉದ್ದ ಹೆಸರು ರಾಶಿ ಆಗೋ ಟೈಮು.
0: ಹೌದು, ಬರ್ಬೇಕಿತ್ತು. ತಡ ಆಗಿದೆ ಅಂತ ಅನ್ಕೊಳ್ಳೋಣ, ಬರುತ್ತೆ ಅಂತ ಕಾಯೋಣ. ಆಶಾವಾದ ಇರ್ಲಿ. ಓಕೆ, ಯಾವ ಹಾಡ್ ಬೇಕಾಗಿತ್ತು ನಿಮ್ಗೀಗ?
1: ನನಗೆ ಗುಣ ನೋಡಿ ಹೆಣ್ಣಿಂದ ನೀನ್ ನೀರಲ್ಲ ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತ ಸಾಂಗ್ ಬೇಕಿತ್ತು ಮೇಡಮ್.
0: ಇಷ್ಟನಾ ಹಾಡು ನಿಮ್ಗೆ?
1: ಸಾಕಷ್ಟು ಕೇಳ್ತೀನಿ ಮೇಡಮ್, ಯಾಕಂದ್ರೆ ಇದು ಹಾಡು ನಂಗ ಬಹಳಷ್ಟು ಇದಾದ. ಯಾಕಂದ್ರೆ ಅದು ಸಾಂಗ್ ಚಲೋ ಅದ ಮೇಡಮ್, ಎಷ್ಟು ಕೇಳಿದ್ರು ಕೇಳ್ಬೇಕು ಅನಿಸ್ತೇನೆ ಮೇಡಮ್. ಯಾರು
0: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭರಾತ್ರಿ.
1: ಧನ್ಯವಾದ. ಶುಭರಾತ್ರಿ.
0: ಸ್ನೇಹಿತರೆ, ಆನಂದ್ ಕುಲಕರ್ಣಿರವರು ಕರೆ ಮಾಡಿದ್ರು. ಅವರಿಗಾಗಿ ಅವರ ಮೆಚ್ಚಿನ ಗೀತೆ ಮುಡಿ ಬರ್ತಾ ಇದೆ, ಗುಣ ನೋಡಿ ಹೆಣ್ಣು ಕುಡಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಆರ್ ಎನ್ ಜಯಗೋಪಾಲ್ರವರ ರಚನೆ, ಎಂ ರಂಗರಾವ್ರವರ ಸಂಗೀತ ಸಂಯೋಜನೆ.

ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮುಂದಿನ ಕರೆ ಯಾರದ್ದು ಅಂತ ನೋಡುವ ಸಮಯ. ಹಲೋ, ಕರೆ ಕಟ್ ಆಗಿದೆ. ಆದರೆ ಸ್ನೇಹಿತರು ಕರೆ ಮಾಡಿ ತಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿದ್ರು. ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಅವರು ಈಗಷ್ಟೇ ಕೇಳಿದ್ರು. ಅವರ ಗೀತೆಗೆ ಪ್ರಸಾರ ಆಗ್ತಾ ಇದೆ. ಎಸ್ ಪಿ ಬಿ ಶ್ರೀನಿವಾಸರವರ ಗಾಯನ, ಹುಣಸೂರು ಕೃಷ್ಣಮೂರ್ತಿರವರ ರಚನೆ, ಜಿ ಕೆ ವೆಂಕಟೇಶ್ರವರ ಸಂಗೀತ ಸಂಯೋಜನೆಯಲ್ಲಿ.

0: ನಗು ನಗುತ್ತಾ ನಲಿ ನಲಿ ಈ ಗೀತೆಯನ್ನ ಪ್ಲೇ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಯಾರಿದು ಅಂದ್ರೆ ಮೈಸೂರಿನ ರಾಮ್ ಪ್ರಸಾದ್ ವಿದ್ಯಾರಣ್ಯಪುರಂನಿಂದ ಕರೆ ಮಾಡಿ ಕೇಳಿದ್ರು. ಆದ್ರೆ ಕರೆಯನ್ನ ತಗೊಂಡಾಗ ಅವರ ಕರೆ ಕಟ್ ಆಗಿತ್ತು, ಹಾಗಾಗಿ ಅವರ ಗೀತೆ ಪ್ರಸಾರ ಆಯ್ತು. ಈಗ ನಮ್ಮ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ
1: ಹಲೋ
0: ಹಲೋ, ಯಾರಿದು?
1: ಹಲೋ
0: ಹಲೋ, ಮಾತಾಡಿ.
1: ಹಲೋ,
0: ಕೇಳಿಸ್ತಾ ಇದೆ, ಹೇಳಿ.
1: ಮಹದೇವ್
0: ಸ್ವಾಮಿ ಅಂತನಾ? ದೊಡ್ಡಬಳ್ಳಾಪುರದಿಂದ. ಹೇಗಿದ್ದೀರಾ? ಹಲೋ, ಕರೆ ಕಟ್ ಆಗಿದೆ. ಅವರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಸ್ವರ್ಣ ಗೌರಿ ಚಿತ್ರದಿಂದ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕೀರ್ ಅವರ ಗಾಯನ, ಕರೀಂ ಖಾನ್ ರವರ ರಚನೆ, ವೆಂಕಟರಾಜು ರವರ ಸಂಗೀತ ಸಂಯೋಜನೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಮ್ಮ ಮುಂದಿನ ಕರೆ ಯಾರದ್ದು, ಎಲ್ಲಿಂದ ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ, ಯಾರಿದು?
1: ಮಂಜಪ್ಪ ಅಂತ, ಯಲಂಕನ.
0: ಯಾವ ಗೀತೆ ಬೇಕು ಮಂಜಪ್ಪ ಅವ್ರಿಗೆ?
1: ಮಹಾಲಕ್ಷ್ಮಿ ಚಿತ್ರದ ಗುರುವೇ ನಮ್ಮ ಮರೆಯನ್ನು ನೀ ಆಲಿಸು ಅಂತ.
0: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭರಾತ್ರಿ.
1: ಥ್ಯಾಂಕ್ ಯು ಮೇಡಮ್.
0: ಮಂಜಪ್ಪ ಅವರಿಗೋಸ್ಕರ ಮಹಾಲಕ್ಷ್ಮಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಜಾನಕಿರವರ ಗಾಯನ, ಆರ್ ಎನ್ ಜಯಗೋಪಾಲ್ ರವರ

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ ಆಂಗ್ಲರ ಎದೆಯನ್ನು

0: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 8:32:28. ಮಂಗಳವಾರದ ವಿಶೇಷ ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕರೆ ಮಾಡಿ ಹಾಡು ಕೇಳಿ ಅಂತ ನಾವು ಹೇಳ್ತಾ ಇದ್ದ ಹಾಗೆ ಕರೆಗಳು ಬರ್ತಾ ಇವೆ. ನಮ್ಮ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರಿದು?
1: ನಾವು ಚಿಕ್ಕೋಡಿಯಿಂದ ಕೆಂಪಣ್ಣ ವಡಪ್ಕೊಳ್ ಮಾತಾಡೋದು ಮೇಡಮ್.
0: ಹೇಗಿದ್ದೀರಾ?
1: ಆರಾಮಿದ್ದೀನಿ ಮೇಡಮ್. ತಾವು ಮೇಡಮ್?
0: ನಾನು ಚೆನ್ನಾಗಿದ್ದೀನಿ. ಚಿಕ್ಕೋಡಿ ಹೇಗಿದೆ? ಮಳೆ ಏನಾದ್ರೂ ಬರ್ತಿದ್ಯಾ?
1: ಹಾ, ಮಳೆ ಸ್ವಲ್ಪ ಈಗ 4 ದಿನಗಳ ಹಿಂದ್ಗಡೆ ಆಗಿತ್ತು ಮೇಡಮ್. ಈಗ ಕಡಿಮೆ ಆಗಿದೆ ಮೇಡಮ್.
0: ಓಕೆ, ಯಾವ ಹಾಡನ್ನ ಕೇಳ್ಬೇಕು ಅಂತ ಇದ್ದೀರಾ?
1: ನಾವು ಬಯಲುದಾರಿ ಚಿತ್ರದಿಂದ ಮೇಡಮ್. ಬಾಣಲು ನೀನೇ ಬಯಲ ಅದ ಹಾಡ್ಬೇಕು ಮೇಡಮ್.
0: ಬಾನಲು ನೀನೇ ಬಯಲಲ್ಲೂ ಅಂತೀರಾ? ಬಯಲಲ್ಲೂ ನೀನೇ. ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಶುಭರಾತ್ರಿ.
1: ಭುವಿಯಲ್ಲೂ ನೀನೆ ಮೇಡಮ್, ಅದು ಬಾನಲ್ಲೂ ನೀನೆ, ಭುವಿಯಲ್ಲೂ ನೀನೆ.
0: ಹೌದು, ಕರೆಕ್ಟ್.
1: ಕರೆಕ್ಟ್ ಮೇಡಮ್.
0: ಸ್ನೇಹಿತರೆ, ಕೆಂಪಣ್ಣ ವಾಡಪ್ಪ ಗೋಳಾರ್ ಅವರಿಗೋಸ್ಕರ ಅವರ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಬಯಲುದಾರಿ ಚಿತ್ರದಿಂದ ಎಸ್ ಜಾನಕಿರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

0: ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ನಿಮ್ಮದೇ ಮೆಚ್ಚಿನ ಗೀತೆಗಳು ಮೂಡಿ ಬರ್ತಾ ಇದೆ ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ. ಈಗ ನಮ್ಮ ಮುಂದಿನ ಕರೆ ಯಾರದ್ದು ಅಂತ ನೋಡೋಣ. ಹಲೋ ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರಿದು?
1: ಮೇಡಮ್, ನಾನು ದಾಸನ್ಪುರದಿಂದ ರೋಹಿತ್ ಅಂತ ಕರೆ ಮಾಡ್ತಾ ಇರೋದು.
0: ಹೇಳಿ ರೋಹಿತ್ ಅವರೇ, ಹೇಗಿದ್ದೀರಾ?
1: ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
1: ಬೆಳಗ್ಗೆಯಿಂದ ಸಂಜೆವರೆಗೂ ಸಾಧ್ಯ ಆದಷ್ಟು ಕಾರ್ಯಕ್ರಮಗಳನ್ನ ಕೇಳೇ ಕೇಳ್ತೀವಿ.
0: ಯಾವ್ದು ನಿಮ್ಮ ಫೇವರೇಟ್ ಕಾರ್ಯಕ್ರಮ?
1: ಎಲ್ಲಾ ಕಾರ್ಯಕ್ರಮನು ಇಷ್ಟ,
0: ತುಂಬಾ ಇಷ್ಟ. ತುಂಬಾ ಇಷ್ಟ ಅಂದ್ರೆ
1: ಸ್ಪಂದನ ನೆಗರ, ನಮ್ಮ ನಿಮ್ಮ ಮಾತು ಇರುತ್ತೆ ಅದರಲ್ಲಿ.
0: ನಿಮ್ ಮೇಲ್ ಕಳಿಸಬಹುದು, ಹಾಗಾಗಿ ಅಲ್ಲ ಪತ್ರ ಬರೀಬಹುದು.
1: ಸ್ಪಂದನ ಇಷ್ಟ, ಒಂದೇ ಚಿತ್ರದ ಹಾಡುಗಳು ಪ್ರಸಾರ ಆಗುತ್ತೆ. ಶುಭೋದಯ ಕರ್ನಾಟಕದಲ್ಲಿ ಬೇರೆ ಬೇರೆ ವಿಷಯಗಳು ಗೊತ್ತಾಗುತ್ತೆ, ದಿನ ವಿಶೇಷನು ಇಷ್ಟ ಆಗುತ್ತೆ. ಹೆಚ್ಚಾಗಿ ಹಳೆ ಹಾಡುಗಳ ಪ್ರೋಗ್ರಾಮ್ ತುಂಬಾ ಇಷ್ಟ ಕಾರ್ಯಕ್ರಮ.
0: ಈಗ ಯಾವ ಹಾಡನ್ನು ಕೇಳ್ಬೇಕು ಅಂತಿದ್ದೀರಾ?
1: ಜಾನಕಮ್ಮನ ಸವಿ ನೆನಪು. ಸವಿ ನೆನಪು ಅಂತ ಹೇಳಕ್ಕಿಂತ ನೆನಪಿನ ಮಾಸಿಲ್ಲ.
0: ಹೌದು, ಮಾಸೋದು ಇಲ್ಲ.
1: ಚಿತ್ರದ್ದು ಸ್ವಲ್ಪ ಪ್ಯಾತೋ ಹಾಡೋದು ಈ ಸಂದರ್ಭಕ್ಕೆ ಸೂಟ್ ಆಗತ್ತೆ ಅನಿಸ್ತು ನನ್ಗೆ. ದೂರದಿಂದ ಬಂದೆ ನಿನ್ನ ನೋಡಲೆಂದೆ, ಮೋಡ ಮುಚ್ಚಿತೆ ನಿನಗೆ ಚಂದಿರ ಅಂತ ಹಾಡ್ ಕೇಳ್ಬೇಕು ಅನಿಸ್ತಾ ಇದೆ.
0: ಯಾರ ರಚನೆ ಸಂಗೀತ?
1: ಹಂಸಲೇಖ ಅವರ ಸಾಹಿತ್ಯ ಸಂಗೀತ,
0: ಎರಡು ಅವ್ರದ್ದೆ ಅಲ್ವಾ?
1: ಹೌದು.
0: ಆಯ್ತು, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ರೋಹಿತ್ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದ, ಶುಭರಾತ್ರಿ.
1: ಧನ್ಯವಾದ, ಶುಭರಾತ್ರಿ.
0: ಸ್ನೇಹಿತರೆ, ರೋಹಿತ್ ಅವರಿಗೋಸ್ಕರ ಅವರ ಮೆಚ್ಚಿನ ಗೀತೆ ಮುಡಿ ಬರ್ತಾ ಇದೆ, ಹಿಮಪಾತ ಚಿತ್ರದಿಂದ. ಅವರು ಡೀಟೇಲ್ಸ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಎಸ್ ಜಾನಕಿರವರ ಗಾಯನ ಹಾಗೆ ಹಂಸಲೇಖರವರ ರಚನೆ ಮತ್ತು ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಕರೆ ಯಾರದ್ದು ಅಂತ ನೋಡುವ ಸಮಯ. ಹಲೋ,
1: ಹಲೋ,
0: ನಮಸ್ತೆ, ಯಾರಿದು?
1: ಮೇಡಮ್, ಮಹೇಶ್ ಹೊಸೂರು ಶಿಕಾರಿಪುರ. ಮೇಡಮ್,
0: ಹೊಸೂರು ಶಿಕಾರಿಪುರದಲ್ಲಿ ಇದೆಯಾ? ಓಕೆ
1: ಮೇಡಮ್, ಹೊಸೂರು ಶಿಕಾರಿಪುರದಲ್ಲಿ.
0: ಓಕೆ ಓಕೆ. ಶಿವಮೊಗ್ಗ. ಹೇಗಿದೆ
1: ಶಿವಮೊಗ್ಗ?
0: ಹೇಗಿದೆ ಹೇಳಿ, ಮಳೆ ಬರ್ತಾ ಇದೆಯಾ?
1: ಇಲ್ಲ ಮೇಡಮ್, ನಮ್ ಕಡೆ ಇದು ಮಲ್ನಾಡ್ ಆದ್ರೂ ಮಳೆ ಇಲ್ಲ ಮೇಡಮ್.
0: ಈ ವರ್ಷ ಸ್ವಲ್ಪ ಯಾಕೋ ಕಡಿಮೆ ಇದೆ ಅಲ್ಲ ಮಳೆ?
1: ಹೌದು ಮೇಡಮ್, ಕಳೆದ ವಾರ ಸ್ವಲ್ಪ ಬಂದಿತ್ತು ಮೇಡಮ್, ಈ ವಾರ ಅಂತೂ ಇಲ್ಲೇ ಇಲ್ಲ ಮೇಡಮ್, 4-5 ದಿನದಿಂದ ಮಳೆನೇ ಇಲ್ಲ ಮೇಡಮ್.
0: ಬರ್ಲಿ ಆದಷ್ಟು ಬೇಗ, ಎಲ್ಲಾ ಊರುಗಳಿಗೂ ಮಳೆ, ಎಲ್ಲೆಲ್ಲಿ ನಾವೆಲ್ಲ ಕಾಯ್ತಾ ಇದೀವೋ ಎಲ್ಲಾರ್ಗೂ ಮಳೆ ಬರಲಿ,
1: ಅದೊಂದೇ ಬೇಡ್ಕೊಳ್ಳೋಣ,
0: ಎಲ್ಲಾರು ಬೇಡ್ಕೊಳ್ಳೋಣ. ಸರಿ, ಯಾವ ಹಾಡ್ ಬೇಕು ಅಂತ ಈಗ ಕೇಳ್ತಿದ್ದೀರಾ
1: ಮೇಡಮ್? ನನಗೆ ಮೃಗಾಲಯ ಫಿಲಂ, ಮೃಗಾಲಯ ಫಿಲಂ ಮೇಡಮ್.
0: ಮೃಗಾಲಯ. ಓಕೆ.
1: ಹೌದು. ಮಾಗಿಯ ಕಾಲ ಈ ಸಾಯಂಕಾಲ ಚಳಿಯ ನಾಳೆನಾ, ಈ ಸಾಂಗ್ ಮೇಡಮ್.
0: ಆಯ್ತು, ಈ ಹಾಡು ಪ್ರಸಾರ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ, ಶುಭರಾತ್ರಿ.
1: ಓಕೆ ಮೇಡಮ್.
0: ಮೃಗಾಲಯ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ವಾಣಿ ಜಯರಾಮ್ ರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡುವ ಸಮಯ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ಯಲಹಂಕ ನ್ಯೂಟೌನ್ ಇಂದ ನಾಗರತ್ನ.
0: ನಾಗರತ್ನ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ಕೇಳ್ತಾ ಇರ್ತೀರಾ ವಿವಿಧ ಭಾರತಿನ?
1: ಕೇಳ್ತಾ ಇರ್ತೀವಿ ಮೇಡಮ್, ಚಿಕ್ಕಂದ್ರಿಂದ ಕೇಳ್ತಾನೆ ಬೆಳ್ತೀವಿ. ಜಾನಕಮ್ಮ ಅವರ ಹಾಡನ್ನೊಂದು ಕೇಳ್ತಾನೆ ಬೆಳ್ದಿದ್ದೀನಿ. ಕೇಳ್ತಾ ಸಿಂಗರ್ ಆಗಿದ್ದೀನಿ.
0: ಹೌದಾ, ಆರ್ಕೆಸ್ಟ್ರಲ್ ಸಿಂಗರ್? ವೆರಿ ಗುಡ್. ಓಕೆ, ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗುತ್ತೆ?
1: ನನಗೆ ಓಲ್ಡ್ ಇಸ್ ಗೋಲ್ಡ್, ಕರೆಗೊಂದು ಗೀತೆ, ಮತ್ತೆ ಪ್ರೇಮ ಪದ, ರಾತ್ರಿ ಹೊತ್ತು ಪ್ರೇಮ ಪದ ನಿಸ,
0: ಪ್ರೇಮ ನಿನಾದ.
1: ಪ್ರೇಮ ನಿನಾದ ಮುಂಚೆ ಇತ್ತಲ್ಲ.
0: ಹೌದು,
1: ಬೆಳಿಗ್ಗೆ ಓಲ್ಡ್ ಇಸ್ ಗೋಲ್ಡ್,

0: ಮತ್ತೆ ಇದು ಮಧ್ಯಾಹ್ನ ಹೊತ್ತು ಮಾತಾಡ್ತು ಪರಿಮಳ ಪರಿಮಳ ತುಂಬಾ ಚೆನ್ನಾಗಿರುತ್ತೆ.
1: ಆಯ್ತು, ಈಗ ಯಾವ ಹಾಡನ ಕೇಳ್ಬೇಕಂತಿದ್ದೀರಾ?
0: ಅದೇ ಮೇಡಮ್, ಕೂಡಿ ಬಾಳಿದಾರೆ ಸ್ವರ್ಗ ಸುಖ ಜಾನಕಮ್ಮನವ್ರ ನೆನಪಿಗೋಸ್ಕರ ಎಲ್ಲೇ ಇರಲಿ ಅಗಲು ಇರಲು.
1: ಬಹಳ ಒಳ್ಳೆ ಗೀತೆ ಕೇಳಿದೀರಾ ನೀವು.
0: ಹೌದು ಮೇಡಮ್.
1: ಓಕೆ, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ ನಾಗರತ್ನ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಮೇಡಮ್.
1: ಶುಭರಾತ್ರಿ.
0: ಶುಭರಾತ್ರಿ.
1: ಕೂಡಿ ಬಾಳಿದರೆ ಸ್ವರ್ಗ ಸುಖ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ರವರ ಸಂಗೀತ ಸಂಯೋಜನೆ.

0: ಇದಾಗಿತ್ತು ಇವತ್ತಿನ ನಿಮ್ಮ ಆಯ್ಕೆ ಕಾರ್ಯಕ್ರಮ. ಕರೆ ಮಾಡಿ ಹಾಡು ಕೇಳಿ, ನೀವೆಲ್ಲ ಹಾಡನ್ನು ಕೇಳಿ ಖುಷಿಪಟ್ರಿ ಅಂತ ಅಂದ್ಕೊಳ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಸಹ ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮ ಕೇಳಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇವತ್ತಿನ ನಿಮ್ಮ ಆಯ್ಕೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು, ನಿಮ್ಮದೇ ಮೆಚ್ಚಿನ ಗೀತೆಗಳನ್ನ ಕೇಳಿ ಖುಷಿಪಟ್ಟಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಸಮಯ ಇನ್ನೇನು 9 ಗಂಟೆ ಆಗಲಿದೆ. 9 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ 9:15 ಹಿಂದಿ ಮೆಲೋಡಿಸ್ನಲ್ಲಿ ನಮ್ಮ ಭೇಟಿ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ನ್ಯೂಸ್ ಆಟ್ 9. The headlines. India reiterates its call for safe and unimpeded navigation through Strait of Hormuz, urges Iran and US to return to dialogue for a lasting solution to the conflict. New Delhi says ongoing protests in Pakistan-occupied Jammu and Kashmir are direct consequence of Pakistan's decades-long systemic exploitation and denial of fundamental rights to local population. Comprehensive economic and trade agreement between India and United Kingdom granting zero duty access to most of Indian exports comes into force from tomorrow. Election Commission extends schedule of ongoing special intensive revision of electoral rolls in Haryana and Andhra Pradesh by 10 more days. France to clash with Spain in first semi-final of FIFA World Cup in Texas tonight. And in men's cricket, India chase a target of 259 runs set by hosts England in first ODI at Birmingham. And now the news in detail. New Delhi has said that it is closely following the developments in West Asia following renewed escalations of tensions between US and Iran and attacks on commercial vessels. Briefing media in New Delhi this evening, spokesperson of the Ministry of External Affairs, Randhir Jaiswal, reiterated India's call for safe and unimpeded navigation and the flow of commerce through the Strait of Hormuz.
2: We are closely following the developments that are happening in West Asia. We continue to call for safe and unimpeded navigation.

ಇದು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ಲರಿಗೂ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಗೋಣ ಸ್ನೇಹಿತರೆ. ನೀವು ಸಹ ಗೀತೆಗಳನ್ನ ಕೇಳ್ತಾ ನಮ್ಮ ಜೊತೆಯಾಗಿರಿ. ಹೇಗೆ ಜೊತೆಯಾಗಿರ್ತೀರಾ? ನಮಗೆ ಸಂದೇಶಗಳನ್ನ ಕಳಿಸೋದ್ರ ಮೂಲಕ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿ ಬರ್ತಾ ಇದೆ ಲವ್ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಗಾಯನ, ಮಜ್ರು ಸುಲ್ತಾನ್ಪುರಿರವರ ರಚನೆ, ಆನಂದ್ ಮಿಲಿಂದ್ರವರ ಸಂಗೀತ ಸಂಯೋಜನೆ.

ಪ್ರೀತಿಯ ಗೀತೆಯ ಜೊತೆಗೆ ಹಿಂದಿ ಮೆಲೋಡೀಸ್ನಲ್ಲಿ ನಮ್ಮ ಪಯಣ ಅಂತೂ ಆರಂಭ ಆಗಿದೆ. ಈಗ ಮತ್ತೊಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ. ದಾಮಿನಿ ಚಿತ್ರದಿಂದ ಹಾಡಿದ್ದಾರೆ ಕುಮಾರ್ ಸಾನು ಹಾಗೂ ಸಾಧನಾ ಸರ್ಗಮ್.

ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನೋಡ್ತೀನಿ. ಈಗ ಸಂಘರ್ಷ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ರವರ ಗಾಯನ, ಸಮೀರ್ ರವರ ರಚನೆ, ಜತನ್ ಲಲಿತ್ ರವರ ಸಂಗೀತ ಸಂಯೋಜನೆ.

ಮೆಲೋಡಿಯಸ್ ಗೀತೆಯನ್ನು ಕೇಳಿದ್ವಿ ಸಂಘರ್ಷ್ ಚಿತ್ರದಿಂದ. ಈಗ ಒಂದು ಫಾಸ್ಟ್ ಹಾಡನ್ನು ಕೇಳುವಂತಹ ಸಮಯ. ಗುಪ್ತ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗೀತೆಯನ್ನ ಕೇಳಿ ಒಂದಷ್ಟು ಹೆಜ್ಜೆಯನ್ನ ಹಾಕಿದ್ದೀರಾ ಅಂತ ಅನ್ಕೊಳ್ತೀನಿ. ಈಗ ಮತ್ತೊಂದು ಮಧುರವಾದ ಗೀತೆಯನ್ನ ಕೇಳುವಂತಹ ಸಮಯ. ದಿಲ್ ಹೇಕೆ ಮಾನ್ತಾ ನಹಿ ಸಿನಿಮಾದ ಟೈಟಲ್ ಟ್ರ್ಯಾಕ್ ಮುಡಿ ಬರ್ತಾ ಇದೆ. ಹಾಡಿದ್ದಾರೆ ಅನುರಾಧ ಪೌದ್ವಾಲ್, ಸಾಹಿತ್ಯ ಫಾಯಿಸ್ ಅನ್ವಾರ್, ಸಂಗೀತ ನದೀಮ್ ಶ್ರವಣ್ ರವರದ್ದು.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸುಧಾಕರ ಶರ್ಮಾರವರ ರಚನೆ, ಹಿಮೇಶ್ ರೇಷಮ್ಯರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಗೀತೆಗಳನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದಾರೆ, ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಹಿಂದಿ ಚಿತ್ರಗೀತೆಗಳು ತಂಪಾದ ರಾತ್ರಿಯಲ್ಲಿ ಇಂಪಾದ ಗೀತೆಗಳನ್ನ ಬಹಳ ಸುಂದರವಾಗಿ ಪ್ರಸಾರ ಆಗ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ವೆಂಕಟೇಶ ಪಲಾದಿ ಜಯಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆಯಿಂದ, ಹಾಗೆ ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳು ನಮಗೆ ಇಷ್ಟ ಆಗುತ್ತೆ, ನಿರೂಪಣೆ ಕೂಡ ಎಕ್ಸಲೆಂಟ್, ಹಾಗೆ ದಿನ ತಪ್ಪದೆ ಹಿಂದಿ ಮೆಲೋಡೀಸ್ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಪ್ರಸನ್ನ ಯಲಹಂಕದಿಂದ, ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿ ಗೀತೆಗಳೆಲ್ಲವನ್ನ ಮೆಚ್ಚಿದ್ದಾರೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನ ಆಲಿಸ್ತಾ ಇದ್ರೆ ಮನಸ್ಸು ಉಲ್ಲಾಸದಿಂದ ತುಂಬಿ ದಿನದ ಆಯಾಸವೆಲ್ಲ ದೂರವಾಗುತ್ತದೆ. ಅತ್ಯುತ್ತಮ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಸಂಧ್ಯಾ ಮೋಹನ್ ಆರ್ ಎಂ ನಗರದಿಂದ ಜಿಂದಗಿ ಏಕ್ ಸಫರ್ ಸುಹಾನಾ ಗೀತೆಯನ್ನು ಮೆಚ್ಚಿದ್ದಾರೆ. ಹಾಗೆ ಹಲೋ ಮೇಡಮ್ ನಮಸ್ಕಾರ, ನಾವು KGF ನಿಂದ ಅಂತ ವಿವೇಕ್ ನಗರದಿಂದ ನಂದಿನಿ ಮಂಜುನಾಥ್ ಅವರ ಸಂದೇಶ ಬಂದಿದೆ, ಇವರು ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾದಿಂದ ಹೇಳ್ತಾ ಇದ್ದಾರೆ, ಹಿಂದಿ ಮೆಲೋಡೀಸ್ನ ಗೀತೆಗಳು, ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ. ಹಾಗೆ ಯಾರ ಸಂದೇಶ ಇದು? ವಾಣಿಶ್ರೀ ಧಾರವಾಡದಿಂದ ಲವ್ ಚಿತ್ರದ ಹಾಡು ಮೊದಲನೇದಾಗಿ ಮೂಡಿ ಬಂತು, ತುಂಬ ಖುಷಿಯಾಯಿತು ಅಂತಿದ್ದಾರೆ. ಹಾಗೆ ಎಲ್ಲ ಗೀತೆಗಳನ್ನ ಇವರು ಮೆಚ್ಚಿದ್ದಾರೆ. ಹಾಗೆ ನಂಬರ್ ನಿಮಗೆ 00741 ಇವರ ಸಂದೇಶ ಬಂದಿದೆ.

ಉಮೇಶ್ ಸಂಕೇಶ್ವರದಿಂದ ಎಲ್ಲ ಹಾಡುಗಳು ಸೂಪರ್ ಅಂತ ಇದ್ದಾರೆ. ಹಾಗೆ ಇಂದು ಆಯ್ಕೆ ಮಾಡಿಕೊಂಡ ಎಲ್ಲ ಹಿಂದಿ ಹಾಡುಗಳು ಚೆನ್ನಾಗಿದ್ದವು ಅಂತ ಚಂದ್ರಶೇಖರ್ ಸಿಂಹಾಸನ ಹನುಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಲ್ಲ ಹಾಡುಗಳು ಸೂಪರ್ ಮೇಡಮ್, ಖುಷಿಯಾಯಿತು ಅಂತ ಹೇಳ್ತಾ ಇರೋದು ನಿರ್ಮಲಾರವರು. ಆನಂದ ಕುಲಕರ್ಣಿ ಸುಲೇಪೇಟದಿಂದ ಪ್ರಸಾರವಾಗ್ತಿರುವಂಥ ಎಲ್ಲ ಹಿಂದಿ ಹಾಡುಗಳು ಸೂಪರ್ ರೀ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಹಿಂದಿ ಮಿರೋಡೀಸ್ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂಥ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಎಲ್ಲ ಸೂಪರ್ ಅಂತ ಹೇಳ್ತಾ ಇರೋದು ರಾಣಿ ಚೆನ್ನಮ್ಮನಗರ್ನಿಂದ ಕೆಂಪಣ್ಣ ವಾಡಪ್ಪಗೋಳಾರವರು. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ, ಹಾಡುಗಳು ತುಂಬ ಸೊಗಸಾಗಿ ಮೂಡಿ ಬಂತು, ಪ್ರಸಾರ ಮಾಡಿದ ನಿಮಗೂ ಹಾಗೂ ನಿಲಯಕ್ಕೂ ಅಭಿನಂದನೆಗಳು, ಧನ್ಯವಾದಗಳು ಪ್ರಸಾರಕ್ಕಾಗಿ ಅಂತ ಇದ್ದಾರೆ. ಯಾರಿದು ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಎಲ್ಲ ಗೀತೆಗಳನ್ನು ಇವರು ಸಹ ಮೆಚ್ಚಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಂಗೀಲಾ ಚಿತ್ರದ ಈ ಗೀತೆ.

ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂಥ ಎಲ್ಲ ಮಧುರವಾದ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಇಂದು ನವದೆಹಲಿಯಲ್ಲಿ ಅಂಚೆ ಇಲಾಖೆಯ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದ ವ್ಯವಹಾರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಸಕ್ತ ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ ಭಾರತೀಯ ಅಂಚೆ ಇಲಾಖೆಯು ಅಭೂತಪೂರ್ವ ಪ್ರಗತಿ ದಾಖಲಿಸಿದೆ ಎಂದು ತಿಳಿಸಿದ್ದಾರೆ. ದೇಶದ ಅಸಂಘಟಿತ ಸೇವಾ ವಲಯದ ಅಲ್ಪಾವಧಿಯ ಮಾಸಿಕ ಚಟುವಟಿಕೆಗಳನ್ನು ನಿಖರವಾಗಿ ಅಳೆಯಲು ಕೇಂದ್ರ ಸರ್ಕಾರ ಇದೇ ಮೊದಲ ಬಾರಿಗೆ 19 ಉಪ ವಲಯಗಳನ್ನು ಒಳಗೊಂಡಂತಹ ಸೇವಾ ವಲಯದ ಪ್ರಾಯೋಗಿಕ ಉತ್ಪಾದನಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೈದರಾಬಾದ್ನ ಸನತ್ ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿಂದು 211 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಅತ್ಯಾಧುನಿಕ ಹೊರರೋಗಿ ವಿಭಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಬೆಂಗಳೂರಿನಲ್ಲಿ ಭಾರತದ ಮೊದಲ ಸರ್ಕಾರಿ ಪ್ರಾಯೋಜಿತ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಆರಂಭಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ಅಂತಾರಾಷ್ಟೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂದು ನಡೆದ ಗೂಗಲ್ ಎಐ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಧರ್ಮದ ಹೆಸರನ್ನು ಸೇರಿಸಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಡಾ ಪುರುಷೋತ್ತಮ ಬಿಳಿಮಲೆ ಸಮಿತಿಯು ಶಿಫಾರಸು ಮಾಡಿದ್ದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ನಾಳೆಯಿಂದ ಜಾರಿಗೆ ಬರಲಿದೆ. ಈ ಐತಿಹಾಸಿಕ ಒಪ್ಪಂದದಡಿ ಭಾರತೀಯ ರಫ್ತು ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕ ಮುಕ್ತ ಪ್ರವೇಶ ದೊರೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುತ್ತಿರುವಂತಹ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ಮೊದಲನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ನೀಡಿರುವ 259 ರನ್ಗಳ ಗುರಿ ಬೆನ್ನತ್ತಿರುವಂತಹ ಭಾರತ ತಂಡ 27.4 ಓವರ್ಗಳಲ್ಲಿ 3 ವಿಕೆಟ್ ಅಷ್ಟಕ್ಕೆ 160 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು ರಾತ್ರಿ 11 ಗಂಟೆಗೆ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:03:12. ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಬಗ್ಗೆ ವಿವಿಧ ವಿಷಯಗಳನ್ನ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು ನಿಮ್ಮ ಸಂದೇಶ ಎರಡು ಸಾಗೋದು ಪ್ರೀತಿ ಪ್ರೇಮದ ಸುತ್ತ. ಆದರೆ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು. ಇವತ್ತು ಯಾವಾಗಲೂ ಮಾತಾಡೋ ಹಾಗೆ ವಿಷಯ ತಗೊಂಡು ಮಾತಾಡ್ತಾ ಇಲ್ಲ, ಅದರ ಬದಲು ನಿಮಗೊಂದು ಟಾಸ್ಕ್ನ ಕೊಡ್ತಾ ಇದ್ದೀನಿ. ಟಾಸ್ಕ್ ಅಂದರೆ ಪ್ರೀತಿಯ ಟಾಸ್ಕ್. ನೀವೆಲ್ಲರೂ ಟಾಸ್ಕಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಲ್ವಾ? ಹೇಗೆ ಮಾಡ್ತೀರಾ? ನಮಗೆ ಸಂದೇಶಗಳನ್ನ ಕಳಿಸೋದ್ರ ಮೂಲಕ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, 9483091029, 9483091029. ವಾಟ್ಸ್ಆ್ಯಪ್ ಸಂಖ್ಯೆಯನ್ನ ಹೇಳಿದ್ದಾಯ್ತು, ಟಾಸ್ಕ್ ಏನು ಅಂತ ಹೇಳಲೇ ಇಲ್ವಲ್ಲ ಅಂದ್ಕೊಳ್ತಾ ಇದ್ದೀರಾ? ನೀವು ನಿಮ್ಮ ಪ್ರೇಮಿ ಅಥವಾ ಪ್ರಿಯಸಿ ಅಥವಾ ಸಂಗಾತಿಗೆ ನನ್ನವನು ನನ್ನವಳು ಅಥವಾ ನನ್ನವರು ಅಂತ ಅಡ್ರೆಸ್ ಮಾಡ್ತಾ ಅವರಲ್ಲಿ ನಿಮ್ಮ ಮೆಚ್ಚಿನ ಗುಣ ಯಾವುದಾದ್ರು ಒಂದು ಗುಣವನ್ನು ಒಂದೆರಡು ಸಾಲಲ್ಲಿ ಪೊಯೆಟಿಕ್ ಆಗಿ ಬರೆದು ಕಳಿಸ್ಬೇಕು. ಗೊತ್ತಾಯ್ತಲ್ವಾ? ನೀವು ನಿಮ್ಮ ಪ್ರೇಮಿಯನ್ನು ಅಥವಾ ಪ್ರಿಯಸಿ ಆಗಿರ್ಬೋದು, ಸಂಗಾತಿ ಆಗಿರ್ಬೋದು, ಅವರನ್ನು ನನ್ನವನು ನನ್ನವಳು ಅಥವಾ ನನ್ನವರು ಅಂತ ಅಡ್ರೆಸ್ ಮಾಡ್ತಾ ಅವರಲ್ಲಿ ನಿಮಗೆ ಇಷ್ಟ ಆಗುವಂಥ ಒಂದು ಗುಣದ ಬಗ್ಗೆ ಒಂದೆರಡು ಸಾಲಲ್ಲಿ ಪೊಯೆಟಿಕ್ ಆಗಿ ಬರೆದು ನಮಗೆ ಸಂದೇಶವನ್ನು ಕಳಿಸಿ. ಗೊತ್ತಾಯ್ತಲ್ವಾ? ಇಷ್ಟೇ ಟಾಸ್ಕ್, ತುಂಬ ಸಿಂಪಲ್ ಟಾಸ್ಕ್. ಪ್ರೀತಿಯ ಟಾಸ್ಕ್ನ ಅಷ್ಟೇ ಪ್ರೀತಿಯಿಂದ ನೀವು ಖುಷಿಯಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೇಮದ ಸಾಲುಗಳು ಆದಷ್ಟು ಬೇಗ ನಮ್ಮ ಇನ್ಬಾಕ್ಸ್ನ ತಲುಪಲಿ. ಈಗ ನನ್ನವಳು ನನ್ನವಳು ಸಿನಿಮಾದ ಟೈಟಲ್ ಟ್ರ್ಯಾಕ್ ನಮ್ಮ ನಿಮ್ಮೆಲ್ಲರ ಹೃದಯಗಳನ್ನ ತಲುಪಲಿ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಯಾವ ವಿಷಯವನ್ನು ನಿಮಗೆ ಕೊಟ್ಟಿಲ್ಲ, ಇವತ್ತು ನಿಮಗೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದೀನಿ. ಅದೇನೆಂದ್ರೆ, ನೀವು ನಿಮ್ಮ ಪ್ರೇಮಿಗೆ ಅಥವಾ ಪ್ರೇಯಸಿಗೆ ಸಂಗಾತಿಗೆ ನನ್ನವನು ನನ್ನವಳು ಅಥವಾ ನನ್ನವರು ಅಂತ ಅಡ್ರೆಸ್ ಮಾಡ್ತಾ ಅವರಲ್ಲಿ ನಿಮ್ಮ ಮೆಚ್ಚಿನ ಒಂದು ಗುಣವನ್ನ ಒಂದೆರಡು ಸಾಲಲ್ಲಿ ಪೊಯೆಟಿಕ್ ಆಗಿ ಬರೆದು ಕಳಿಸಿ ಅಂತ ಕೇಳಿದ್ದೆ. ಸ್ನೇಹಿತ ಸಂದೇಶಗಳು ಬರ್ತಾ ಇವೆ. ಚಂದ್ರಕಲಾ ಕಡೂರಿನಿಂದ ಸಂದೇಶ ಕಳಿಸಿದರೆ, ನನ್ನವನು ನನ್ನವನು ನನ್ನ ಜೀವನದ ಕಣ್ಣಿವನು, ತಾಳ್ಮೆಯಿಂದಿರುವವನು, ಹೆಂಡತಿಯೇ ಜೀವ ಎಂದಿರುವನು, ನನ್ನ ಕಷ್ಟಗಳ ಸಹಿಸದವನು, ಸದಾ ನನ್ನ ಕಾಳಜಿಯಲ್ಲಿರುವನು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಣದ ಗಣಿ ನನ್ನವಳು ಅಂತ ಹೇಳ್ತಾ ಇದ್ದಾರೆ ಸಚಿನ್ ಬಾಗಲಕೋಟಿಂದ. ತುಟಿಯ ಮೇಲಿನ ನಗು ನನ್ನವಳದು, ನನ್ನ ಮುನಿಸನು ಮರೆಸುವ ಜಾದೂಗಾರತಿ, ನನ್ನವಳ ಮಾತಿನಲ್ಲಿದೆ ಮೃದುತ್ವದ ಹೊನಲು, ಕೇಳುತ್ತಿದ್ದರೆ ಸಾಕು ಕರಗುವುದು ಎಂತಹದೇ ಕಲ್ಲು, ಕೋಪ ಬಂದರೂ ನನ್ನವಳಿಗೆ ಕ್ಷಣ ಮಾತ್ರದ ಆಟ, ಪ್ರೀತಿ ತೋರುವುದರಲ್ಲಿ ಅವಳದ್ದೇ ಮೇಲುಗೈ ತೂಕ, ಕಷ್ಟದ ಹಾದಿಯಲ್ಲಿ ಧೈರ್ಯದ ಹೆಜ್ಜೆ ನನ್ನವಳು, ಬದುಕಿಗೆ ಬೆಳಕಾದ ಸುಂದರ ತಾರೆ ಇವಳು, ಸ್ವಾರ್ಥವಿಲ್ಲದ ಮನಸ್ಸು, ಕಪಟವಿಲ್ಲದ ಕಣ್ಣು, ನನ್ನವಳೇ ನನ್ನ ಬಾಳಿನ ಅತ್ಯಮೂಲ್ಯ ಹೆಣ್ಣು, ರೂಪಕ್ಕಿಂತಲೂ ನನ್ನವಳ ಗುಣವೇ ಚಂದ, ಅದಕ್ಕೇ ಇರಬೇಕು ಅವಳಿಂದಲೇ ನನ್ನಿ ಬದುಕು ಆನಂದ ಅಂತ ತಿಳಿಸಿದ್ದಾರೆ. ಚೆನ್ನಾಗಿದೆ ನಿಮ್ಮ ಕವಿತೆಯ ಸಾಲ್ಗಳು. ಮೊದಲನೇದಾಗಿ ಸಂದೇಶವನ್ನ ಕಳಿಸಿದವರು ಯಾರು ಅಂದ್ರೆ ವೀಣಾ. ನನ್ನವಳು ವೀಣಾ ನಮಗೆ ಗೊತ್ತಿರುವ ಸಂಬಂಧಿಕರು ಸ್ನೇಹಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ ಅವರ ಆರೈಕೆ ಮಾಡುವುದರಲ್ಲಿ ಮುಂದು, ಇದು ನನಗಿಷ್ಟ ಅಂತ ಇವರು ಸಂದೇಶವನ್ನೇ ಕಳಿಸಿ ತಿಳಿಸಿದರು. ಹಾಗಾಗಿ ಇವರ ಸಂದೇಶದ ನಂತರ ಬಂದಂಥ ಸಾಲುಗಳನ್ನ ಓದ್ದೆ. ಹಾಗೆ ಮತ್ಯಾರಿದು, ನನ್ನವಳು ನನ್ನವಳು ಸಹನೆಯ ಕಳಲು, ಮೊಗದಲ್ಲಿ ನಗುವಿನ ಚಂದಿರನ ಹೊತ್ತು ತಿರುಗುವ ಮುಗಿಲು, ಇವಳನ್ನು ಸ್ಪರ್ಶಿಸಿದರೆ ನೆನಪಾಗುವವು ನೂರೆಂಟು ಹೂಗಳು, ಇವಳ ಆಗಮನವಾದ ಬಳಿಕ ನನ್ನ ಬದುಕಿಂದ ಕಾಲು ಕಿತ್ತಿವೆ ದುಗುಡ ದುಮ್ಮಾನ ದಿಗಿಲು ಅಂತ

ಸಾಲುಗಳನ್ನ ಬರೆದು ಕಳಿಸಿದ್ದಾರೆ ಮಹೇಂದ್ರ ಎಸ್ ತೆಲಗರಹಳ್ಳಿ ಆನೇಕಲ್ನಿಂದ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಸ್ನೇಹಿತರೆ, ನೀವು ನಿಮ್ಮವರ ಗುಣವನ್ನ ವರ್ಣಿಸಬಹುದು, ಅದು ಕವಿತೆಯ ಸಾಲುಗಳ ರೂಪದಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ನನ್ನವನು ಅಥವಾ ನನ್ನವಳು ಅಥವಾ ನನ್ನವರು ಯಾವುದನ್ನ ಬೇಕಾದರೂ ಬಳಸ್ಕೋಬಹುದು, ನಿಮ್ಮಿಷ್ಟ. ಹಾಗೆ ನಿಮ್ಮವರ ಯಾವ ಗುಣ ನಿಮಗಿಷ್ಟ ಅದನ್ನು ಎರಡನ್ನು ಸೇರಿಸಿ ಒಂದೆರಡು ಸಾಲನ ಬರೆದು ಕಳಿಸಿ. ಓಕೆನಾ? ಟಾಸ್ಕ್ ಗೊತ್ತಾಯ್ತಲ್ವಾ? ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಪ್ರೇಮದ ಸಾಲುಗಳು ಬರಲಿ. ಈಗ ನಟ ಸಾರ್ವಭೌಮ ಸಿನಿಮಾದ ಇಂಪಾದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ಟಾಸ್ಕ್ ಅನ್ನ ಕೊಟ್ಟಿದ್ದೀನಿ. ಈ ಟಾಸ್ಕಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬಹುದಾ ಅಂತ ಸ್ನೇಹಿತರು ಸಂದೇಶಗಳನ್ನ ಕಳಿಸಿ ಕೇಳ್ತಾ ಇದ್ದಾರೆ. ಎಲ್ಲರೂ ಮಾಡಬಹುದು. ಪ್ರೇಮಿಗೆ, ಪ್ರೇಯಸಿಗೆ ಅಥವಾ ಸಂಗಾತಿಗೆ ಯಾರಿಗೆ ಬೇಕಾದರೂ ನೀವು ತಿಳಿಸಬಹುದು. ಇದು ಕೇವಲ ಅವರಿಗೆ ಮಾತ್ರ, ಇವರಿಗೆ ಮಾತ್ರ, ಹಾಗೆಲ್ಲ ಏನೂ ಇಲ್ಲ. ನೀವು ನಿಮ್ಮ ಪ್ರೇಮಿಗಾಗಿರ್ಬೋದು, ಪ್ರೇಯಸಿಗಾಗಿರ್ಬೋದು, ಸಂಗಾತಿಗಾಗಿರ್ಬೋದು, ನನ್ನವನು, ನನ್ನವಳು, ನನ್ನವರು ಅಂತ ಅಡ್ರೆಸ್ ಮಾಡಿ ಅವರ ಒಂದು ಮೆಚ್ಚಿನ ಗುಣ, ನಿಮಗೆ ಅವರಲ್ಲಿ ಇಷ್ಟ ಆಗುವಂಥ ಒಂದೇ ಒಂದು ಗುಣವನ್ನು ಒಂದೆರಡು ಸಾಲಲ್ಲಿ ಬರೆದು ಕಳಿಸ್ಬಹುದು. ಸೊ ಎಲ್ಲರೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಗೊತ್ತಾಯ್ತಲ್ವಾ ಯಾರಿಗೆ ಈ ಒಂದು ಮಾತು ಅಂತ? ನಿಮ್ಮ ಸಂದೇಶ ಆದಷ್ಟು ಬೇಗ ಬರಲಿ, ಓಕೆನಾ? ಹಾಗೆ ಯಾರಿದು, ನಿರ್ಮಲ ಗೊರಗಂಟೆ ಪಾಳಿದಿಂದ ಸಂದೇಶ ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನನಗೆ ಹುಷಾರಿಲ್ಲ ಅಂದಾಗ ಅಡುಗೆ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಬೇರೆಯವರ ಹತ್ರ ನನ್ನನ್ನು ಬಿಟ್ಕೊಳ್ಳೋದಿಲ್ಲ, ಇದು ನನಗೆ ಇಷ್ಟ ಆಗುತ್ತೆ ಅಂತ. ಹಾಗೆ ಮನೆಯ ಎಲ್ಲ ಜವಾಬ್ದಾರಿಗಳನ್ನ ನನ್ನ ಮೇಲೆ ಹಾಕದೆ ತನ್ನ ಮೇಲೆ ಹಾಕಿಕೊಂಡು ಮನೆಯನ್ನು ನಡೆಸಿಕೊಂಡು ಹೋಗುವಳು ನನ್ನವಳು. ನನ್ನ ಮುದ್ದಿನ ಶಾಂತ ಸ್ವಭಾವದ ನನ್ನ ಸಂಗಾತಿ, ನನ್ನ ಹೆಂಡತಿ ಶಾಂತ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳಾರವರು. ಹಾಗೆ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಶೀರ್ಷಿಕೆಯನ್ನು ಬರೆದು ಒಂದಷ್ಟು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಶೀರ್ಷಿಕೆ ನನ್ನವಳಿಗೆ ಅಂತ ಹೇಳಿದ್ದಾರೆ. ನನ್ನವಳ ನಗುವೇ ನನ್ನ ಬದುಕಿನ ಬೆಳಕು, ನಿನ್ನ ಪ್ರೀತಿಯೇ ನನ್ನ ಹೃದಯದ ಅಮೂಲ್ಯ ಸಂಪತ್ತು, ಸುಖ ದುಃಖದ ದಾರಿಯಲ್ಲಿ ಜೊತೆಯಾಗಿ ನಡೆದವಳು ನೀನು, ನನ್ನ ಕನಸುಗಳಿಗೆ ಧೈರ್ಯ ತುಂಬಿದವಳು ನೀನು, ನಿನ್ನ ಸ್ನೇಹ ಪ್ರೀತಿಯೇ ಎಂದು ಸದಾ ಹಸಿರಾಗಿರಲಿ, ನಮ್ಮ ಬಂಧವು ಎಂದೆಂದಿಗೂ ಅಚಲವಾಗಿರಲಿ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಹೇಳ್ತಾ ಇದ್ದಾರೆ, ಮೇಡಮ್ ಅವರೇ ನನ್ನ ಸಂಗಾತಿಯ ಬಗ್ಗೆ ಹೇಳೋದಾದರೆ ನನ್ನವಳಲ್ಲಿ ನಾಕಂಡ ವಿಶೇಷ ಗುಣ, ಸಂಕೋಚವಿಲ್ಲದೆ ಎಲ್ಲರೊಡನೆ ಬೆರೆತು ಖುಷಿ ಖುಷಿಯಿಂದ ಮಾತನಾಡುವ ಸ್ವಭಾವದವಳು, ಅವಳನ್ನು ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತಿನ ಪ್ರೇಮ ನಿನಾದ ನಿಮಗೊಂದು ಅವಕಾಶ ಕೊಟ್ಟಿದೆ ಅಂತ ಹೇಳಬಹುದು. ನಿಮ್ಮ ಮನೆಯವರ ಬಗ್ಗೆ ನೀವಿರೋಂಥ ಪ್ರೀತಿಯನ್ನು ನೀವು ಯಾವಾಗಲೂ ವ್ಯಕ್ತಪಡಿಸ್ತೀರಾ? ಇಲ್ಲ ಅಲ್ವಾ? ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇವತ್ತು ಅಂತಹ ಒಂದು ಅವಕಾಶ, ಸುವರ್ಣ ಅವಕಾಶ ನಿಮಗೆ ಸಿಕ್ಕಿದೆ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸಂದೇಶ ಬಂದಿದೆ. ಯಾರಿದು? ವೆಂಕಟೇಶ್ ಕಡೂರಿನಿಂದ ಹೇಳ್ತಾ ಇದ್ದಾರೆ, ನನ್ನವಳು ನನ್ನವಳು, ಸಿಡುಕು ಸ್ವಭಾವದ ಸತೀವಳು, ಪತಿಯೇ ದೇವರು ಎಂದವಳು, ಅವಳ ಮಾತೇ ಚಂದ, ಚಂದಿರನಂತಹ ಮುಖದವಳು, ಮನೆಯೊಡತಿ ಸೌಭಾಗ್ಯ ದೇವತೆಯು, ನನ್ನವಳು ನನ್ನವಳು, ಹೋಲಿಕೆಗೆ ಸರಿಸಾಟಿ ಇಲ್ಲದವಳು ಅಂತ. ಹಾಗೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ಕಳಿಸ್ಬೋದು ನಿಮ್ಮ ಪ್ರೇಮದ ಸಾಲಗಳನ್ನ ನಿಮ್ಮವರಿಗೆ. ನನ್ನವನು ಅಂತ ಅಡ್ರೆಸ್ ಮಾಡ್ಬೋದು, ನನ್ನವಳು ಅಥವಾ ನನ್ನವರು, ಹೀಗೆ ನಿಮ್ಮ ಪ್ರೇಮಿಗೆ, ನಿಮ್ಮ ಪ್ರೇಯಸಿಗೆ, ನಿಮ್ಮ ಸಂಗಾತಿಗೆ ನೀವು ಅಡ್ರೆಸ್ ಮಾಡ್ತಾ ಅವರ ಒಂದು ಮೆಚ್ಚಿನ ಗುಣವನ್ನು ಒಂದೆರಡು ಸಾಲಲ್ಲಿ ಕವಿತೆಯ ರೂಪದಲ್ಲಿ ಬರೆದು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಮತ್ತೊಮ್ಮೆ 9483019102908309102. ಈಗ ಚಿನ್ನ ಚಿತ್ರದ ನನ್ನವಳು ನನ್ನವಳು ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಟಾಸ್ಕ್ನಲ್ಲಿ ಬಹಳಷ್ಟು ಇಂಟ್ರೆಸ್ಟ್ನಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ತುಂಬ ಖುಷಿಪಟ್ಟು ಸಂದೇಶಗಳನ್ನ ತಮ್ಮ ಪ್ರೀತಿಯ ಸಾಲುಗಳನ್ನ ಕಳಿಸ್ತಾ ಇದ್ದಾರೆ ಸ್ನೇಹಿತರು. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಹನಿಗವನವನ್ನು ಬರೆದಿದ್ದಾರೆ ಇವರು. ಶೀರ್ಷಿಕೆ ನನ್ನವಳು. ನನ್ನವಳು ಬಲು ಚೆಂದ ಚಂದ್ರನ ಬೆಳಕಲ್ಲಿ, ಸೂಸುವಳು ಹೂನಗೆಯ ಚೆಲ್ಲಿ, ಮಾತಿನಲ್ಲಿ ಮಾಡುವಳು ಮೋಡಿ ಬೆಳ್ಳಕ್ಕಿಯಂತೆ ಹಾರಾಡಿ, ನಲಿಯುತ್ತಾಳೆ ನನ್ನಾಕೆ ಅವಳೇ ಇವಳು ಚೆಂದುಟಿಯ ಚೆಲುವೆ ಅಂತ ಕಳಿಸಿದ್ದಾರೆ. ಹಾಗೆ ಮನಸ್ಸಿನಂಗಳದ ತುಂಬ ಚಿತ್ತಾರದ ರಂಗೋಲಿಯನ್ನಿಟ್ಟು ಸುಪ್ರಭಾತ ಹಾಡಿ ಹೋದ ನನ್ನ ಪ್ರೇಯಸಿಗೆ ನಾನು ವಂದಿಸುವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ನಿಮಗೆ 60513 ಇವರು. ಹಾಗೆ ಒಂದಕ್ಕಿಂತ ಒಂದು ಮಧುರವಾದ ಹಾಡುಗಳು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ, ಖುಷಿ ನೀಡ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ. ಹಾಗೆ ಸವದತ್ತಿಯಿಂದ ಪ್ರಸನ್ನ, ಆಶಾ, ಪ್ರಜಕ್ತ, ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿದ್ದಾರೆ. ಹಾಗೆ ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದಕ್ಕಿಂತ ಒಂದು ಮಧುರವಾಗಿವೆ ಅಂತ ಸುಮಾ ಸುಂಕದ ಕಟ್ಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಪರರ ಒಳಿತನೇ ಬಯಸುವವಳು, ಅತ್ತೆ ಸೊಸೆಯರ ಪ್ರೀತಿಯ ಬೆಳಕವಳು, ಸಂಸಾರದ ಸಾಮರಸ್ಯಕ್ಕೆ ದಾರಿದೀಪವಳು, ದಾರಿದೀಪ

ನೀವು ಸಂದೇಶದ ಮೂಲಕ ಅಂದರೆ ಸಾಲುಗಳ ಮೂಲಕನೇ ತಿಳಿಸ್ಬೇಕಂತೇನಿಲ್ಲ, ಇರಲಿ ನಿಮ್ಮ ಸಂದೇಶ ಇಷ್ಟ ಆಯಿತು. ಹಾಗೆ ಮತ್ತೆ ಯಾರಿದು ಮಂಡಿಕಲ್ ಕೃಪಾ ಉಮೇಶ್ ಸಂದೇಶ ಕಳಿಸಿದರೆ, ನಮಸ್ಕಾರ, ನನ್ನವರು ನನ್ನವರು, ನೀನೇ ನನ್ನ ಹೆಂಡತಿ ಎಂದು ಹೇಳುವರು ನನ್ನ ಪತಿದೇವರು. ಹೌದಾ ಎಂದು ಕೇಳಿದಾಗ, ನೀನಲ್ಲದೆ ಮತ್ತಿನ್ಯಾರೆಂದು ಹೇಳುವರು ನನ್ನ ಪ್ರೀತಿಯ ಪತಿದೇವರು ಅಂತ ಕಳಿಸಿದ್ದಾರೆ. ಹಾಗೆ ರವಿ ಹೆಮ್ಮೆಚ್ ಕುಂದಾನಗರಿ ಬೆಳಗಾವಿಯಿಂದ ಒಂದು ಸಾಲುಗಳನ್ನು ಬರೆದು ಕಳಿಸಿದ್ದಾರೆ. ಒಂದಷ್ಟು ಸಾಲುಗಳಿದೆ. ನನ್ನವಳ ನಗು ಮೊಗವು ಮುತ್ತಿನ ಮಣಿಗಳಂತೆ, ಅಂದವು ನನ್ನವಳ ಕಂಗಳ ನೋಟವು ಇಳೆಗೇ ಇಳಿದ ಚಂದ್ರನಂತೆ, ಮಾತನಾಡಿದರೆ ಸಾಕು ಕಿವಿಗಳಿಸುವುದು ಕಿವಿಗುಡಿಸುವುದು ಜೇನುತುಪ್ಪದಂತೆ, ನನ್ನ ಪ್ರೀತಿಯ ಮಡದಿ ಪವಿತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಮಸಣದ ಹೂವು ಸಿನಿಮಾದ ಈ ಹಾಡಿನ ನಂತರ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಗೆ 10:33:43 ನಾವಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನನ್ನ ರಾಜಕುಮಾರ ನನ್ನ ಪ್ರತಿಯೊಂದು ಕೆಲಸದಲ್ಲಿ ಸಹಾಯ ಮಾಡುವನು. ಇಂತಹ ರಾಜಕುಮಾರ ಸಿಕ್ಕಿರುವುದು ನನ್ನ ಅದೃಷ್ಟ ಅಂತ ಹೇಳ್ತಾ ಇದ್ದಾರೆ ದೀಪಾಲಿ ಜಮಖಂಡಿ ಕನ್ನೋಳಿಯಿಂದ. ಹಾಗೆ ನಮಸ್ಕಾರ ಮೇಡಮ್, ಹಿಂದಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ ತುಂಬ ಇಷ್ಟ ಆಯಿತು. ನನ್ನ ಬಾಳ ಸಂಗಾತಿ, ನನ್ನವರು ತುಂಬ ಗುಣವಂತ, ಮನ್ಮಥನಂತೆ ರೂಪವಂತ, ಎಲ್ಲ ವಿಷಯಗಳಲ್ಲೂ ಬುದ್ಧಿವಂತ ನನ್ನ ಸಂಗಾತಿಯಾಗಿದ್ದು ನನ್ನ ಅದೃಷ್ಟ. ವಿಷಯಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್ ಅಂತ ಹೇಳ್ತಾ ಇರೋದು ಪಿ ಬಿಂದುಮತಿ ಯಲಹಂಕದಿಂದ. ಹಾಗೆ ವಾಣಿಶ್ರೀ ಧಾರವಾಡದಿಂದ ಒಂದಷ್ಟು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ನನ್ನವರು ಶೀರ್ಷಿಕೆ, ನನಗಾಗಿಯೇ ಹುಟ್ಟಿದವರು, ನನ್ನನ್ನೇ ಹಂಬಲಿಸಿದವರು, ನನ್ನನ್ನೇ ವರಿಸಿದವರು, ನಾನಲ್ಲದೆ ಬೇರೆ ಪ್ರಪಂಚ ಕಾಣದವರು, ತಮ್ಮ ಕೊನೆಯ ಉಸಿರಿರೋವರೆಗೂ ನನ್ನನ್ನೇ ಪ್ರೀತಿಸುವವರು, ಅವರೇ ನನ್ನವರು ವಿನೋದ್ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಟಾಸ್ಕ್ ಇಷ್ಟ ಆಯಿತು ಅಂತ ಇದ್ದಾರೆ. ಪ್ರೀತಿಯ ಟಾಸ್ಕ್ ಅಲ್ವಾ, ಎಲ್ರಿಗೂ ಇಷ್ಟ ಆಗಲೇಬೇಕು. ನಿಮ್ಮ ಸಾಲುಗಳು ಸಹ ಇಷ್ಟ ಆಯಿತು ವಾಣಿಶ್ರೀ ಅವರೇ. ವಾಣಿ, ವಿನೋದ್ ನಿಮ್ಮ ಹೆಸರು ಕೂಡ ಚೆನ್ನಾಗಿದೆ. ಹಾಗೆ ನಮಸ್ತೆ ಮೇಡಮ್, ನಾನು ವರಲಕ್ಷ್ಮಿ ಮೋಹನ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಅವರ ಹಸ್ಬೆಂಡ್ ಬರ್ಡೇ ಇವತ್ತು, ಅವರಿಗೆ ವಿಶ್ ಮಾಡಿ ಅಂತ ತಿಳಿಸಿದ್ದಾರೆ. ಹ್ಯಾಪಿ ಬರ್ಡೇ ಮೋಹನ್ ಅವರೇ, ನಿಮ್ಮೆಲ್ಲ ಕನಸುಗಳು ಬೇಗ ನನಸಾಗಲಿ, ಹಾಗೆ ನಿಮ್ಮೆಲ್ಲ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅಂತ ಆಶಿಸ್ತೀನಿ. ಹಾಗೆ ರಬಕವಿ ಬನಹಟ್ಟಿ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿರೋದು ಯಾರು, ಈರಯ್ಯ ಮಠಪತಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರೇಮ ನಿನಾದದ ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಇದ್ದಾರೆ. ಹಾಗೆ ಮೇಡಮ್, ನಾವು KGF ವಿವೇಕ್ ನಗರದಿಂದ ನಂದಿನಿ, ಮಂಜುನಾಥ್, ಚಂದನ್, ಜಯಶ್ರೀ, ಪುಷ್ಪ, ಶ್ರೀನಾಥ್ ಹಾಗೂ ಪವನ್ ಕುಮಾರ್, ನಾವೆಲ್ಲರೂ ನಿಮ್ಮ ಪ್ರೇಮ ನಿನಾದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಪ್ರಸಾರ ಮಾಡ್ತಾ ಇರುವ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗೀತೆಯನ್ನು ಮೆಚ್ಚಿ ನಂಬರ್ನಿಂಗ್ ವಿತ್ 06240 ಇವರು ಸಂದೇಶ ಕಳಿಸಿದ್ದಾರೆ. ಹಾಗೆ ನನ್ನವನು ನನ್ನವನು ಬರೀ ರುಚಿ ಕೇಳುವವನು, ಭಾವನೆಗಳು ಇಲ್ಲದವನು, ಆದರೂ ಕರ್ತವ್ಯ ನಿಷ್ಠನು, ಮಕ್ಕಳಿಗೆ ಪ್ರೀತಿ ಕೊಡುವವನು, ಕಷ್ಟದಿಂದ ಮುಂದೆಲೆಗೆ ಬಂದವನು, ಇನ್ನೂ ಹೇಗೆ ಬಣ್ಣಿಸಲಿ ನನ್ನ ಪ್ರೀತಿಯ ಪಟ್ಟಿಯನ್ನು ಅಂತ ಹರಿಣಿ ಹಾಸನ್ನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ನನ್ನಾಕೆ ನನ್ನಾಕೆ ಸಣ್ಣ ಸಣ್ಣ ಮಾತಿಗೂ ಸಿಡುಕುವಾಕೆ, ಮತ್ತೆ ರಮಿಸುವಾಕೆ, ಕೊನೆಗೂ ಸೋತು ನನ್ನ ತಬ್ಬಿಕೊಳ್ಳುವಾಕೆ, ಅವಳೇ ನನ್ನಾಕೆ ನನ್ನ ಶೋಭಾ ಅಂತ ಹೇಳ್ತಾ ಇದ್ದಾರೆ ಮುದೋಳದಿಂದ ಅರವಿಂದ್ ರವರು. ಚೆನ್ನಾಗಿದೆ ನಿಮ್ಮ ಸಾಲುಗಳು. ಹಾಗೆ ಪುಷ್ಪ ಶಾನುವಗರ ಗದಗ್ನಿಂದ ಸಂದೇಶ ಕಳಿಸಿದ್ದಾರೆ. ಅವರ ಸಂದೇಶದಲ್ಲಿ ಏನಿದೆ ಅಂತ ನೋಡೋಣ. ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಈ ಹಾಡಿನ ನಂತರ

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರಿದು ಪುಷ್ಪಾ ಶಾನುಭೋಗರ ಗದಗ್ನಿಂದ ಸಂದೇಶ ಕಳಿಸಿದ್ದಾರೆ. ಪ್ರಸಾರ ಮಾಡ್ತಿರುವಂಥ ಎಲ್ಲ ಹಾಡುಗಳು ಸೂಪರ್. ನನ್ನವನು ಅಂದರೆ ನನಗೆ ಪ್ರಾಣ. ಅವರು ನನ್ನ, ನಾನು ಸಿಟ್ಟು ಬಂದಾಗ ಸುಮ್ಮನೆ ಇರ್ತಾರೆ, ಮತ್ತು ಅವರು ನಾನು ಎಷ್ಟು ಸಿಟ್ಟು ಮಾಡಿಕೊಂಡ್ರು ಸುಮ್ಮನೆ ಇರ್ತಾರೆ, ಮತ್ತು ನನಗೆ ತಾಯಿಯ ಮಮತೆ ತೋರಿಸ್ತಾರೆ, ನಾನು ಏನೇ ಕೇಳಿದ್ರೂ ಕೊಡಿಸ್ತಾರೆ, ಮತ್ತು ಜಾಸ್ತಿ ಪ್ರೀತಿ ಮಾಡ್ತಾರೆ. ನನ್ನ ಅಚ್ಚುಮೆಚ್ಚಿನ ಪತಿರಾಯ ಅಂತ ಹೇಳ್ತಾ ಇದ್ದಾರೆ. ನನಗೆ ಕವನ ಬರೆಯೋದಕ್ಕೆ ಬರೋದಿಲ್ಲ ಮೇಡಮ್, ಆದರೆ ನನ್ನವನ ಬಗ್ಗೆ ಹೇಳಬೇಕು ಅನಿಸ್ತು ಅಂತಿದ್ದಾರೆ. ಪರವಾಗಿಲ್ಲ, ಕವನ ಬರೀದೇ ಇದ್ರೂ ಚಿಂತೆ ಇಲ್ಲ. ನೀವು ನಿಮ್ಮವರ ಬಗ್ಗೆ ಸಂದೇಶ ಮೂಲಕ ತಿಳಿಸಿದ್ದೀರಾ? ಇಷ್ಟ ಆಯಿತು ನಿಮ್ಮ ಸಂದೇಶ.

ನಿಮ್ಮ ಪ್ರೀತಿಯ ಸಂದೇಶ. ಹಾಗೆ ಸುರೇಶ್ ಬಸವನೂರ ಕಲಬುರಗಿಯಿಂದ, ನಾನು ಮನೆ ಕೆಲಸ ಮಾಡ್ತೀನಿ, ಆದರೆ ನಾನೇನೇ ಕೆಲಸ ಮಾಡಿದ್ರು ಖುಷಿಪಟ್ಟು ನನ್ನನ್ನು ತುಂಬ ಖುಷಿಯಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಹಾಗೆ ಡಾಕ್ಟರ್ ಅಂಬುಜಾ ಮಳಕೇಡಕರ, ಹಾಡುಗಳು ಸೂಪರ್, ತುಂಬ ಇಷ್ಟವಾದವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಒಂದಷ್ಟು ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಪ್ರಕೃತಿ ಪ್ರಿಯನು ನನ್ನ ಇನಿಯನು, ಪ್ರಕೃತಿ ಪ್ರಿಯನು ನನ್ನ ಇನಿಯನು, ಹಸಿರಿನ ಸಿರಿ ಹುಡುಕಿ ಹೋಗುವನು, ಚಿಲಿಪಿಲಿ ಹಕ್ಕಿಗಳ ಗಾಯನ ಕೇಳುತ್ತಾ ಹೂಗಳ ಪರಿಮಳ ಆಸ್ವಾದಿಸುವನು, ಮೋಡಗಳ ಜೊತೆ ಕನಸು ಹೆಣೆಯುವನು, ಮಳೆಯ ಹನಿಯಲ್ಲಿ ಸಂತಸ ಕಾಣುವನು, ನದಿ ತೀರದಲ್ಲಿ ಅನುರಾಗದ ಹೆಜ್ಜೆ ಇಡುತ್ತಾ ಮರಗಳ ನೆರಳಲ್ಲಿ ಪ್ರೀತಿಯ ಬಿತ್ತುವನು, ಭೂಮಿಯ ಮಡಿಲೇ ಅವನಿಗೆ ಸ್ವರ್ಗ, ಪ್ರಕೃತಿಯೇ ಅವನ ಸಾಧನೆಯ ಮಾರ್ಗ, ಒಲವ ಧಾರೆ ಹರಿಸಿ ಹೃದಯದಲ್ಲಿ ಕಟ್ಟಿರುವ ಘಮ ಘಮಿಸುವ ಕಾವ್ಯ ಮಲ್ಲಿಗೆಯ ದುರ್ಗ ಅಂತ. ಬಹಳ ಚೆನ್ನಾಗಿದೆ ನಿಮ್ಮ ಸಾಲುಗಳು ಅಂಬುಜಾ ಅವರೇ. ಹಾಗೆ ಕಣ್ಣೀರ ಹನಿಗಳನ್ನು ಒರೆಸುವ ಪ್ರೇಮದ ಹಸ್ತ ಅವನದು, ನನ್ನ ಯೋಚನೆಗಳ ಸಫಲಗೊಳಿಸುವ ದಿವ್ಯ ಶಕ್ತಿ ಅವನದು, ಮನದ ಸಣ್ಣ ಆಸೆಯನ್ನೂ ಅರಿತು ಮುನ್ನಡೆಸುವ ಚೈತನ್ಯ ಅವನ ದಯೆಯ ನೆರಳಿನಲ್ಲಿ ನನ್ನೀ ಬದುಕೆ ಧನ್ಯ ಅಂತ ದೀಪಾಲಿ ಜಮಖಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರಾಜ್ ಕೊಡಿಕಲ್ ಗಂಗಾವತಿಯಿಂದ, ನನ್ನವಳು ನನ್ನವಳು ನನ್ನೆದೆಯ ಹೊನ್ನಾಡನಾಡುವವಳು ಅಂತ ಇವರು ಗೀತೆಯ ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಯಾರಿದು ನಂಬರ್ ನಿಮಗೆ 24982 ಮಂಜುನಾಥ ಪಿ ಕಲ್ಲತ್ತಮ್ಮನ ಹಳ್ಳಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ರೀ, ನೀವು ಹಾಗೆ ಪ್ರೀತಿಯ ಟಾಸ್ಕ್ ಕೊಡ್ತಾ ಇದ್ರೆ ನಿಜವಾಗ್ಲೂ ಕವಯಿತ್ರಿಗಳಾಗ್ಬಿಡ್ತೀವಿ ಅಂತ ವಾಣಿಶ್ರೀ ಧಾರವಾಡದಿಂದ ಸಂದೇಶ ಕಳಿಸಿದ್ದಾರೆ. ನೀವು ಕೇಳಿರ್ಬೇಕಲ್ವಾ ಗೀತೆಯ ಸಾಲೊಂದನ್ನು, ಏಕಾಂತ ಕಲ್ಲನ್ನು ಕೂಡ ಕವಿಯನ್ನಾಗಿ ಮಾಡಿಬಿಡುತ್ತೆ ಅಂತ ನಮ್ಮ ಹೃದಯ ಶಿವ ಅವರು ಒಂದು ಗೀತೆಯಲ್ಲಿ ಬರೆದಿದ್ದಾರೆ. ಹಾಗೆ ಪ್ರೀತಿ ಪ್ರೇಮ ಒಬ್ಬ ಪ್ರೇಮಿಯನ್ನ ಕವಿಯನ್ನಾಗಿ ಯಾಕೆ ಮಾಡಬಾರ್ದು ಅಲ್ವಾ? ಹಾಗೆ ನೀವು ಸಹ ಕವಯತ್ರಿ ಆಗ್ತಾ ಇದ್ದೀರಾ. ಪ್ರೇಮ ನಿನಾದ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ನನ್ನವಳು ನನ್ನವಳು ಹಾಡನ್ನು ಕೇಳಿ ತುಂಬ ಖುಷಿಯಾಯಿತು ಅಂತ ಮೀರಾ ಅಪರ್ಣ ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಬಾಗಲಕೋಟೆ ಜಿಲ್ಲೆ ಮುಧೋಳ್ ತಾಲೂಕಿನಿಂದ ಹಲಗಲಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ ವೀರಯ್ಯ ಶ್ರೀ ಗುರುಮಠ ಮತ್ತು ಮನೆಯವರು. ಪ್ರೇಮ ನಿನಾದ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ. ಹಾಗೆಯೇ ಶುಭರಾತ್ರಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಂಬರ್ ನಿಮಗೆ 777118 ಇವರು. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಬಾಯ್ ಫ್ರೆಂಡ್ ಸಿನಿಮಾದ ಈ ಹಾಡಿನ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಪ್ರೀತಿಯ ಸಮಯ ಬೇಗ ಕಳೆದು ಹೋಗುತ್ತಲ್ವಾ? ಇರ್ಲಿ, ಸಂದೇಶಗಳನ್ನ ನೋಡೋಣ. ಯಾರಿದು? ಮನದ ಕಡಲು ಮುತ್ತು ನೀನೆ, ನನ್ನ ಮತ್ತಿನ ಗತ್ತು ನೀನೆ ಅಂತ ಗಣೇಶ್ ಜೆ ಪಿ ನಗರ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಧುರವಾದ ಹಾಡುಗಳು ಖುಷಿ ನೀಡ್ತಾ ಇದೆ. ಹಾಗೆ ನನ್ನ ಚುಟುಕು ಕವನ, ನನ್ನಾಕೆ ಕೋಮಲ, ಏನಾದರೂ ಕೆಲಸ ಹೇಳಿದ್ರೆ ಮಾಡುವಳು ಕೋಲಾಹಲ, ಕೋನ್ ಐಸು ಕೊಟ್ರೆ ನಗುವಳು ಕಿಲಕಿಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಬಹಳ ಚೆನ್ನಾಗಿದೆ ನಿಮ್ಮ ಸಾಲುಗಳು. ಹಾಗೆ ನಮ್ಮ ರನ್ನಿಂಗ್ ವಿತ್ 8567 ಇವರ ಸಂದೇಶ ಬಂದಿದೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಮ್ಮ ರನ್ನಿಂಗ್ ವಿತ್ 1898 ಕಾರ್ಯಕ್ರಮದಲ್ಲಿ ಸೊಗಸಾದ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಸಂದೇಶ ಕಳಿಸಿದ್ದಾರೆ ಶೋಭಾ ಹಾಸನದಿಂದ. ಹಾಗೆ ನಂಬರ್ ನಿಮಗೆ 3259 ವಾಣಿಶ್ರೀರವರ ಸಂದೇಶ ಬಂದಿದೆ. ಹಾಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಇವರ ಸಂದೇಶ ಬಂದಿದೆ. ನಂಬರ್ ನಿಮಗೆ 1812

8833. ಲಕ್ಷ್ಮಿ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರೇಮ ನಿನಾದದ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಡೂಪರ್ ಅಭಿನಂದನೆಗಳು ಅಂತ ಶಿವಮೊಗ್ಗದಿಂದ ತುಕಾರಾಮ್ ಕುಂಟೇರವರು ಮೆಸೇಜ್ ಮಾಡಿದ್ದಾರೆ. ಹಾಗೆ ಬಾಯ್ ಫ್ರೆಂಡ್ ಸಿನಿಮಾದ ಹಾಡು ನನ್ನ ಫೇವ್ರೈಟ್ ಹಾಡಿದು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ ಶ್ರೀ ಓವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರದಿಂದ. ಹಾಗೆ ಅವರು ಹೇಳ್ತಾ ಇದ್ದಾರೆ, ನಮ್ಮ ಲಕ್ಷ್ಮೀ ನಮ್ಮ ಮನೆಗೆ ದೇವತೆ, ನೀನೇ ಎಲ್ಲ, ನೀನಿಲ್ಲ ಅಂದರೆ ಏನೂ ಇಲ್ಲ. ಐ ಲವ್ ಮೈ ವೈಫ್, ಯು ಆರ್ ಮೈ ಆಲ್ ಇನ್ ಒನ್ ಅಂತ. ಹಾಗೆ ಸುನೀಲ್ ಕೊಣ್ಣೂರು ಬಸವನಗರ್ ಬನಹಟ್ಟಿಯಿಂದ ಸಂದೇಶ ಕಳಿಸಿದರೆ, ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನವಳು ನನ್ನವಳು, ಮಾಡುವಳು ನನ್ನ ಮುದ್ದು, ನಾನಂದರೆ ಅವಳಿಗೆ ಪಂಚಪ್ರಾಣ, ಏಳೇಳು ಜನ್ಮಕ್ಕೂ ಅವಳು ನನ್ನ ಅಕ್ಕಿ ಆಗಿರಲಿ ಅಂತ ಬಯಸ್ತೇನೆ. ನನಗೂ ಅಷ್ಟೇ, ಅವಳಂದರೆ ಪಂಚಪ್ರಾಣ ಅಂತ ಕಳಿಸಿದ್ದಾರೆ ಸಂದೇಶವನ್ನು. ಹಾಗೆ ಮತ್ತಷ್ಟು ಸಂದೇಶಗಳಿವೆ. ಈಗ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಾನು ನನ್ನ ಹೆಂಡತಿರು ಚಿತ್ರದಿಂದ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಇವತ್ತು ಪ್ರೇಮ ನಿನಾದದಲ್ಲಿ ನಾವು ಒಂದು ಟಾಸ್ಕನ್ನು ನಿಮಗೆ ಕೊಟ್ಟಿದ್ದೆ. ಟಾಸ್ಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಿಮ್ಮೆಲ್ಲರ ಸಂದೇಶಗಳೇ ಹೇಳ್ತಾ ಇವೆ, ಪ್ರೀತಿಯ ಸಾಲುಗಳು, ಪ್ರೇಮದ ಸಾಲುಗಳನ್ನ ಬರೆದು ಕಳಿಸಿದ್ರಿ ನಿಮ್ಮವರಿಗೆ. ಸಾಲುಗಳನ್ನ ಓದ್ತಾ ಓದ್ತಾ ನನಗಂತೂ ಬಹಳ ಖುಷಿಯಾಯಿತು. ಕಾರ್ಯಕ್ರಮ ಕೇಳ್ತಾ ಇದ್ದಂಥ ನಿಮಗೂ ಕೂಡ ಅಷ್ಟೇ ಖುಷಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಪ್ರಸಾರವಾದಂಥ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಕಾರ್ಯಕ್ರಮ ಕೇಳಿದಂಥ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಪ್ರೇಮ ನಿನಾದದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೈದರಾಬಾದ್ನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ದೇಶದಾದ್ಯಂತ 650 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಇತರೆ 6 ಇಎಸ್ಐ ಯೋಜನೆಗಳಿಗೆ ವರ್ಚುವಲ್ ಮೂಲಕ ಚಾಲನೆ ನೀಡಿದರು. ನವದೆಹಲಿಯಲ್ಲಿ ನಾಳೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಜರುಗಲಿದೆ. ಈ ಸಭೆಯಲ್ಲಿ ರಾಜ್ಯದ ಅಧಿಕಾರಿಗಳು ರಾಜ್ಯದ ವಸ್ತುಸ್ಥಿತಿಯನ್ನು, ಕುಡಿಯುವ ನೀರು ಮತ್ತು ಬೆಳೆಗಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಲಿದ್ದಾರೆ. ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಹೋಟೆಲ್ ಉದ್ಯಮಕ್ಕೆ ಪೂರಕವಾದ ನಿಲುವುಗಳನ್ನು ತೆಗೆದುಕೊಳ್ಳುವ ಮೂಲಕ ಈ ಕ್ಷೇತ್ರದ ಬಲವರ್ಧನೆಗೆ ಸಹಕಾರ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಹೋಟೆಲ್ಗಳ ಸಂಘ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇಂದು ಮನವಿ ಸಲ್ಲಿಸಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವತಿಯಿಂದ ಕಾವೇರಿ ನೀರು ಸರಬರಾಜು ಯೋಜನೆ 4ನೇ ಹಂತ 2ನೇ ಹಂತ ಘಟ್ಟದ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಇದೇ 16ರಂದು ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಜಲಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಬಿಡದಿ ಟೌನ್ಶಿಪ್ ಸಮೀಕ್ಷೆ ವೇಳೆ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆ ಪ್ರಕರಣ ರಾಜಕೀಯ ಪ್ರೇರಿತವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಅನಧಿಕೃತ ಜಾಹೀರಾತುಗಳನ್ನು ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಜಿಬಿಎ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರಿನಲ್ಲಿ ಸೂಚನೆ ನೀಡಿದ್ದಾರೆ. ಕೃಷಿ ಶಿಕ್ಷಣವು ಕೇವಲ ತರಗತಿ ಕೊಠಡಿಗೆ ಮಾತ್ರ ಸೀಮಿತವಾಗದೆ ವಿದ್ಯಾರ್ಥಿಗಳು ರೈತರೊಂದಿಗೆ ಬೆರೆತು ಅವರ ಕೃಷಿ ಪದ್ಧತಿಗಳು, ಸವಾಲುಗಳು ಮತ್ತು ಅಗತ್ಯಗಳನ್ನು ತಿಳಿದುಕೊಳ್ಳಬೇಕು. ಬೇಸಾಯ ಶಾಸ್ತ್ರ, ಮಣ್ಣು ಸಂರಕ್ಷಣೆ, ರೋಗ, ಕೀಟ ಹತೋಟಿ ಇತ್ಯಾದಿಗಳ ಬಗ್ಗೆ ರೈತರ ಜಮೀನಿನಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳಬೇಕೆಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ಹೇಳಿದ್ದಾರೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ನಲ್ಲಿ ಫ್ರಾನ್ಸ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ತಡರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ ಸರಿಯಾಗಿ 11:03. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ. ಸ್ನೇಹಿತರೆ, ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:42. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.